ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 20ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 9ನೇ ತಾರೀಕು, ವಾರ ಬುಧವಾರ. ಸಮಯ ಆಗಿದೆ 5:58:29. ಎಲ್ಲ ಆತ್ಮೀಯ ಕೇಳುಗರಿಗೆ ಲತಾ ಕೀಟಿ ಮಾಡುವ ನಮಸ್ಕಾರಗಳು. ಈ ದಿನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಭಿವೃದ್ಧಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟಿನಲ್ಲಿ ಸಮಾಜ ಸೇವೆ ಮತ್ತು ಸ್ವಚ್ಛತೆಯನ್ನು ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ನಾಗರಿಕರಿಗೆ ಕರೆ ನೀಡಿದ್ದಾರೆ. ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇದೇ ಮೊದಲ ಬಾರಿಗೆ ಪ್ರವಾಸೋದ್ಯಮ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವ ಸಂಸ್ಥೆಗಳು, ಉದ್ಯಮಿಗಳು ಹಾಗೂ ವ್ಯಕ್ತಿಗಳನ್ನು ಗುರುತಿಸಲು

ಕರ್ನಾಟಕ ಪ್ರವಾಸೋದ್ಯಮ ಪ್ರಶಸ್ತಿ 2026 ಘೋಷಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಬಗ್ಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರು ವಿಭಾಗದ ನಾರಾಯಣಪುರಂ ಯಾರ್ಡ್ನಲ್ಲಿ ಮೂಲಸೌಕರ್ಯ ನಿರ್ವಹಣಾ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇದೇ 11ರಂದು ಸಂಚರಿಸುವ ರೈಲು ಸಂಖ್ಯೆ 66559 ಕೆಎಸ್ಆರ್ ಬೆಂಗಳೂರು ಅನಂತಪುರ ಮೆಮು ರೈಲಿನ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಬಳ್ಳಾರಿ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ನಾಳೆ ಸಾರ್ವಜನಿಕ ಸಮಾವೇಶ ನಡೆಸಲು ಜಿಲ್ಲಾಡಳಿತ ಷರತ್ತುಬದ್ದ ಅನುಮತಿ ನೀಡಿದೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026 ಅಂಗವಾಗಿ ಗದಗ ಜಿಲ್ಲೆಯ ಎಲ್ಲಾ ಅರ್ಹ ಯುವ ಮತದಾರರನ್ನು ಗುರುತಿಸಿ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಲು ಆದ್ಯತೆ ನೀಡಬೇಕು ಎಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುಕುಲ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ 3ನೇ ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಪುರುಷರ ತಂಡ ಸ್ಪರ್ಧೆಗಳಲ್ಲಿ 2 ಚಿನ್ನ ಮತ್ತು ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಇದೀಗ ನಮ್ಮ ನಿಲಯದಿಂದ ಇಂದು ಯಾವ ಯಾವ ಕಾರ್ಯಕ್ರಮಗಳು ಪ್ರಸಾರ ಆಗತ್ತೆ ಅಂತೇಳಿ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ. 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಆಲಿಸಬಹುದು. ಅದಾದ ನಂತರ 7:05 ಪ್ರದೇಶ ಸಮಾಚಾರವನ್ನು ಕೇಳಬಹುದು. 7:15 ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು, ನಂತರ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಳೆದೆಲೆ ಮತ್ತು ಮುಟ್ಟಿದರೆ ಮುನಿಗಿಡದ ಔಷಧಿಯ ಗುಣಗಳ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. 7:50 ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನ ಕೇಳಬಹುದು. ಅದಾದ ನಂತರ 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ, ನಂತರ 10:02 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಆಲಿಸಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಆಲಿಸಬಹುದು. 11:30 ಕಲಾಭಾರತಿ, 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05 ಕರೆಗೊಂದು ಹಾಡು, ನಂತರ 1:02 ಚಿತ್ರಗೀತೆಗಳನ್ನ ಕೇಳಬಹುದು. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 1:20 ಇಂದಿನ ಗೇಮ್ ಶೋ ಪದಬಂಧ, 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 2:30 ಪ್ರದೇಶ ಸಮಾಚಾರವನ್ನು ಆಲಿಸಬಹುದು. 2:40 ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಚಿತ್ರತಾಣ. 3:00 ಸಖಿ ಸಹೇಲಿ, 4:00 ಪರಿಮಳ ಕಾರ್ಯಕ್ರಮ ಆಲಿಸಬಹುದು. 5:05 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಗೀತೆಗಳನ್ನ ಆಲಿಸಬಹುದು. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಚಾನ. 6:40 ಪ್ರದೇಶ ಸಮಾಚಾರವನ್ನು ಕೇಳಬಹುದು. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:02 ಮಧುರ ಆಲಾಪ. 9:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ನಂತರ 11:02 ನಮ್ಮ ಈ ದಿನದ ಕಾರ್ಯಕ್ರಮಗಳನ್ನ ಮುಗಿಸುವಂತಹ ಸಮಯ ಆಗಿರುತ್ತದೆ.

ನಮಸ್ತೆ, ಶುಭೋದಯ. ಎಲ್ಲ ಆತ್ಮೀಯ ಕೇಳರಿಗೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರುವುದು ನಿಮ್ಮ ಆರ್ಜೆ ಲತಾ. ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಕರ್ಮಫಲ ಅನ್ನೋದು ಇದ್ದೇ ಇರುತ್ತೆ, ಅದರ ಜೊತೆ ಜ್ಞಾನ ಫಲ ಕೂಡ ನಮ್ಮ ಜೊತೆಯಾಗಿರುತ್ತೆ. ಅಂತಹ ಜ್ಞಾನಫಲದ ಬಗ್ಗೆ ಮಾತಾಡ್ತಾ ನಮ್ಮ ಇಂದಿನ ನಾದೋಪಾಸನೆಯಲ್ಲಿ ನಾವು ಸಾಗಬಹುದು ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮನ ವಿಘ್ನೇಶ್ವರನ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ. ಕೇಳಿ,

ಯಸ್ತು ಸರ್ವಾಣಿ ಭೂತಾನ್ಯಾತ್ಮ ನೈವೇನು ಪಶ್ಯತಿ ಸರ್ವಭೂತೇಶು ಚಾತ್ಮಾನಂ ತತೋ ನ ವಿಜುಗುಪ್ಸತೆ. ಯಾವ ಸಾಧಕ ಸಮಸ್ತ ಜೀವಿಗಳನ್ನ ತನ್ನ ಆತ್ಮದಲ್ಲಿಯೇ ಕಾಣುತ್ತಾನೋ ತನ್ನ ಆತ್ಮವನ್ನ ಎಲ್ಲ ಜೀವಿಗಳಲ್ಲಿಯೂ ಕಾಣುತ್ತಾನೆ. ಅವನು ಯಾರನ್ನು ಕೂಡ ದ್ವೇಷಿಸುವುದಿಲ್ಲ. ಅಂದರೆ ಇದು ಕೂಡ ಒಂದು ರೀತಿಯ ಜ್ಞಾನ ಫಲ ಅಂತಲೇ ಹೇಳ್ಬೋದು. ಈಗ ಕೇಳಿ ವರದ ಗೋಪಾಲದಾಸರ ರಚನೆಯಲ್ಲಿರುವಂತಹ ಗೀತೆ, ವಿಶ್ವನಾಥ ನಾಕೂಡ್ ಅವರು ಧ್ವನಿಯಾಗಿರುವಂತಹ ಗೀತೆ.

ಅರಿವು ಕಿರಿದು ಆಚಾರ ಹಿರಿದು ಎನ್ನದಿರಯ್ಯ, ಅರಿವೇ ಆಚಾರದ ತಾಯಿ ನೋಡ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ, ಕೂಡಲ ಸಂಗಮ ದೇವ ಅಂತ ಹೇಳಿದರೆ ಬಸವಣ್ಣನವರು. ಅರಿವು ಸಣ್ಣದಾಗಿರುತ್ತೆ, ಆಚಾರ ದೊಡ್ಡದು ಅಂತ ಅನ್ಬಾರ್ದು. ಸದಾಚಾರಕ್ಕೆ ಜ್ಞಾನವೇ ತಾಯಿ, ದೀಪದ ಬೆಳಕಿನಿಂದ ಕತ್ತಲೆ ನಾಶವಾಗುವಂತೆ ಜ್ಞಾನದ ಬೆಳಕಿನಿಂದ ಅಜ್ಞಾನ ವಿನಾಶವಾಗುತ್ತೆ ಅಂತೇಳಿ ಜ್ಞಾನ ಫಲ ತಿಳಿಸುತ್ತೆ. ಈಗ ಕೇಳಿ ಮಧುಬಾಲಕೃಷ್ಣ ಅವರ ಧ್ವನಿಯಲ್ಲಿ ಕನಕದಾಸರ ರಚನೆ, ಪ್ರವೀಣ್ ಡಿ ರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಜ್ಞಾನದ ಬಲದಿಂದಲ್ಲದೆ ಅಜ್ಞಾನದ ಕೇಡು ನೋಡ, ಅನುಭಾವದ ಬಲದಿಂದಲ್ಲದೆ ಭವಬಂಧನದ ಕೇಡು ನೋಡ. ಚನ್ನ ಮಲ್ಲಿಕಾರ್ಜುನನೊಲವಿಗೆ ಜ್ಞಾನವೇ ಮೂಲವಯ್ಯ ಅಂತ ಹೇಳಿದ್ದಾರೆ ಅಕ್ಕ ಮಹಾದೇವಿಯವರು. ಜ್ಞಾನದ ಶಕ್ತಿಯಿಂದ ಮಾತ್ರ ಅಜ್ಞಾನವನ್ನು ತೊಲಗಿಸಬಹುದು. ಸತ್ಸಂಗ ಮತ್ತು ಅನುಭವದ ಬಲದಿಂದ ಲೌಕಿಕ ಬಂಧನಗಳು ಹರಿತಾ ಇರತ್ತೆ. ದೈವಿಕ ಕೃಪೆಗೆ ಜ್ಞಾನವೇ ಮುಖ್ಯ ದಾರಿ ಅಂತ ಹೇಳಿ ಈ ಒಂದು ವಚನ ನಮಗೆ ಹೇಳುತ್ತೆ. ಈಗ ಕೇಳಿ ರಮೇಶ್ ಕುಲಕರ್ಣಿ ಅವರು ಧ್ವನಿಯಾದಂತಹ ಗೀತೆ, ಲಕ್ಷ್ಮೀನಾರಾಯಣ ದಾಸರು ರಚನೆಯನ್ನು ಮಾಡಿದಂತಹ ಗೀತೆಗೆ ಟಿ ಶ್ರೀನಿವಾಸ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಈ ಜ್ಞಾನಗಳಲ್ಲಿ ಒಂದು ಶ್ರೇಷ್ಠವಾದಂತಹ ಜ್ಞಾನ ಅಂತ ಹೇಳಿದ್ರೆ ನಮ್ಮ ಆತ್ಮಜ್ಞಾನ ಅನ್ನೋದು. ದೇಹ ಮನಸ್ಸು ಮತ್ತು ನಮ್ಮ ಬುದ್ಧಿ ಅಥವಾ ಅಹಂಕಾರಗಳಿಗಿಂತ ಭಿನ್ನವಾದಂಥ ಅಥವಾ ಶಾಶ್ವತವಾದಂಥ ತನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದೇ ಆತ್ಮಜ್ಞಾನ ಅಂತ ಹೇಳ್ಬೋದು. ಬಾಹ್ಯ ಜಗತ್ತಿನ ಸುಖ ಮತ್ತು ದುಃಖಗಳು ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇದರ ಅರಿವು ಮೂಡಿದಾಗ ಮಾತ್ರ ಮನುಷ್ಯ ಲೌಕಿಕ ಬಂಧನಗಳಿಂದ ಮುಕ್ತನಾಗ್ತಾನೆ. ಅಂತಹ ಆತ್ಮಜ್ಞಾನ ನಮ್ಮೆಲ್ಲರದು ಕೂಡ ಆಗಲಿ ಅಂತ ಹೇಳ್ತಾ ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ

ಕಣ್ಣು ತನ್ನ ತಾನು ಕಾಣಬಾರ್ದು, ತನ್ನ ತಾನು ಕಂಡಲ್ಲಿ ದೃಷ್ಟಿ ನಷ್ಟವಯ್ಯ, ಆತ್ಮನು ತನ್ನ ತಾನು ಅರಿದಲ್ಲಿ ಅರಿವು ಲಿಂಗವಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಸಿದ್ದರಾಮೇಶ್ವರ ಅವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಕಣ್ಣು ಜಗತ್ತನ್ನ ನೋಡುತ್ತೆ, ಆದರೆ ತನ್ನನ್ನು ತಾನು ನೋಡಿಕೊಳ್ಳಲು ಸಾಧ್ಯ ಇಲ್ಲ. ಹಾಗೆಯೇ ಜ್ಞಾನ ಬಾಹ್ಯ ವಿಷಯಗಳನ್ನ ಬಿಟ್ಟು ತನ್ನತ್ತಲೆ ತಿರುಗಿದಾಗ ಮಾತ್ರ ಅದು ದೈವಿಕ ಸ್ಥಿತಿಯನ್ನು ತಲುಪುತ್ತೆ ಅಂತೆ. ಈಗ ಕೇಳಿ ಟಿ ಜಿ ಲಿಂಗಪ್ಪ ಮತ್ತು ಕೋಮಲಾರಾಣಿ ಅವರ ಧ್ವನಿಯಲ್ಲಿ, ಸೋಸಲೆ ಅಯ್ಯ ಶಾಸ್ತ್ರಿ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಸ್ಕೂಲ್ ಮಾಸ್ಟರ್ ಚಿತ್ರದಿಂದ.

ತನ್ನ ತಾನರಿದೊಡೆ ತನ್ನಷ್ಟೇ ತಾನಹುದು, ತನ್ನ ತಾನರಿಯದೊಡೆ ಭವಬಂಧನ ತಪ್ಪದು, ತನ್ನ ತಾನರಿದ ಅರಿವೇ ಗುರು, ತನ್ನ ತಾನರಿವ ಅರಿವೇ ಲಿಂಗ, ಗುಹೇಶ್ವರ ನಿಮ್ಮ ಅರಿವೇ ಆತ್ಮಜ್ಞಾನ ನೋಡ ಅಂತ ಹೇಳಿದರೆ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ. ತನ್ನ ನಿಜಸ್ವರೂಪವನ್ನು ತಿಳಿದುಕೊಂಡ್ರೆ ತಾನೇ ಬ್ರಹ್ಮಸ್ವರೂಪಿಯಾಗ್ತಾನಂತೆ. ತನ್ನನ್ನು ತಾನು ಅರಿಯದಿದ್ದರೆ ಸಂಸಾರ ಬಂಧನ ತಪ್ಪೋದಿಲ್ಲ. ತನ್ನನ್ನು ಅರಿಯುವ ಪರಿಶುದ್ಧ ಅರಿವೇ ಗುರು ಮತ್ತೆ ಲಿಂಗ ಅಂತ ಹೇಳಿದ್ದಾರೆ. ಈಗ ಕೇಳಿ ಮತ್ತೊಂದು ಗೀತೆ. ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾದಂತಹ ಈ ಒಂದು ಗೀತೆ ಶ್ರೀ ಕೃಷ್ಣದೇವರಾಯ ಚಿತ್ರದಿಂದ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ.

ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂಥ ಗೀತೆನ ಕೇಳಿದ್ರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮ ನೀ ವಿಂದತಿ. ಅಂದರೆ ಈ ಲೋಕದಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದದ್ದು ಯಾವುದು ಕೂಡ ಇಲ್ಲ. ಯೋಗದಲ್ಲಿ ಯಾರು ಸಿದ್ಧಿಯನ್ನು ಪಡಿತಾನೋ ಕಾಲಕ್ರಮೇಣ ಅದನ್ನು ತನ್ನ ಆತ್ಮದಲ್ಲಿಯೇ ಕಂಡುಕೊಳ್ತಾನಂತೆ. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಮಲಯ ಮಾರುತ ಚಿತ್ರದಿಂದ ಈ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ.

ಅರಿವೇ ಗುರು, ಅರಿವೇ ದೈವ. ಅರಿವು ಎನ್ನೋದೇ ಒಂದು ಜ್ಞಾನಫಲ. ಕ್ರಿಯೆ ಇಲ್ಲದ ಜ್ಞಾನ, ಹಾಗೆ ಜ್ಞಾನವಿಲ್ಲದ ಕ್ರಿಯೆ, ಎರಡು ಕೂಡ ವ್ಯರ್ಥ ಆಗುತ್ತೆ ಅನ್ನೋದು ನಮ್ಮ ಶರಣರ ಅಭಿಪ್ರಾಯ ಆಗಿದೆ. ಇನ್ನು ಜ್ಞಾನಫಲ ಅಂತ ಹೇಳೋದು ಬರೀ ಸಾಹಿತ್ಯಕ ಅಥವಾ ಆಧ್ಯಾತ್ಮಿಕ ಹಾಗೂ ವೈಚಾರಿಕವಾಗಿ ಅತ್ಯಂತ ಒಂದು ಆಳವಾದ ಅರ್ಥವನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಜ್ಞಾನ ಅಂದ್ರೇ ಅರಿವು, ಫಲ ಅಂದರೆ ಕೊಡುಗೆ ಅಥವಾ ಪರಿಣಾಮ. ಸಾಧನೆ, ಶಿಕ್ಷಣ ಮತ್ತು ಅನುಭವಗಳಿಂದ ದೊರೆಯುವಂತಹ ಪರಿಪೂರ್ಣ ಏನು ಆ ಒಂದು ಅರಿವಿರುತ್ತೆ, ಅದುವೇ ಜ್ಞಾನಫಲ. ಇಂತಹ ಒಂದು ಸಂಪದ್ಭರಿತವಾದಂತಹ ಜ್ಞಾನಫಲ ನಮ್ಮೆಲ್ಲರ ಜೀವನದಲ್ಲಿ ನಮಗೆ ಲಭಿಸಲಿ ಅಂತ ಹೇಳ್ತಾ ನಮ್ಮ ಈ ದಿನದ ನಾದೋಪಾಸನೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಕಲ್ಲರಳಿ ಹೂವಾಗಿ ಚಿತ್ರದಿಂದ, ಹೇಮಂತ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪ್ರೆಸ್ಕೋವ್ ತಿಳಿಸಿದ್ದಾರೆ. ಸುರಕ್ಷಿತ 6G ವೈರ್ಲೆಸ್ ನೆಟ್ವರ್ಕ್ಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಭಾರತ ಅಮೆರಿಕ ನೇತೃತ್ವದ ಜಾಗತಿಕ ಪಾಲುದಾರಿಕೆ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದೆ. ಈ ಉಪಕ್ರಮವು ಬ್ರಿಟನ್, ಜರ್ಮನಿ ಮತ್ತು ಜಪಾನ್ನಂತಹ ದೇಶಗಳನ್ನು ಒಳಗೊಂಡಿದೆ. ಸರ್ಕಾರಿ ಸೇವೆಗಳು ಜನರ ಮನೆ ಬಾಗಿಲಿಗೆ ತಲುಪುವಂತೆ ಮಾಡುವುದು ಹಾಗೂ ಸರ್ಕಾರಿ ಕಚೇರಿಗಳಿಗೆ ಜನರು ಪದೇ ಪದೇ ಅಲೆದಾಡುವುದನ್ನು ತಪ್ಪಿಸುವುದು ಪ್ರಜಾಸೇವೆಯ ಮುಖ್ಯ ಆಶಯವಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಗಣೇಶ ಮೂರ್ತಿಗಳ ತಯಾರಿಕೆಯಲ್ಲಿ ಪರಿಸರ ಹಾನಿಕಾರಕ ವಸ್ತುಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸರು ತಮ್ಮ ಸಿಬ್ಬಂದಿಯ ದೀರ್ಘಕಾಲೀನ ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿಯನ್ನು ಬೆಂಬಲಿಸುವ ಉದ್ದೇಶದಿಂದ ಪ್ರಾಜೆಕ್ಟ್ ಋಷಿ ಎಂಬ ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮ ಆರಂಭಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಭಾರತೀಯ ವಾಯುಪಡೆಯು ಇದೇ 14-16ರವರೆಗೆ ಜೈಸಲ್ಮೇರ್ನ ಪೋಖ್ರಾನ್ ಶ್ರೇಣಿಯಲ್ಲಿ ದ್ರೋಣನಾಥ್ 2026 ಆಯೋಜಿಸಿದೆ. ಉಕ್ರೇನ್ ಸಂಘರ್ಷವನ್ನು ಕೊನೆಗೊಳಿಸಲು ಭಾರತ ಕೈಗೊಳ್ಳುವ ಯಾವುದೇ ಶಾಂತಿ ಪ್ರಯತ್ನಗಳನ್ನು ಸ್ವಾಗತಿಸುವುದಾಗಿ ರಷ್ಯಾ ತಿಳಿಸಿದೆ. ದೇಶದ ಕಾರ್ಯತಂತ್ರವು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹಾರಕ್ಕಾಗಿ ಭಾರತ ನಿಲುವಿನೊಂದಿಗೆ ನಿಕಟವಾಗಿ ಹೊಂದಿಕೆಯಾಗುತ್ತದೆ ಎಂದು ರಷ್ಯಾ ಹೇಳಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ 2026ರ ಏಷ್ಯನ್ ಕ್ರೀಡಾಕೂಟ ಇದೇ 19ರಿಂದ ಅಕ್ಟೋಬರ್ 4ರವರೆಗೆ ನಡೆಯಲಿದೆ. ಆದರೆ ಕ್ರೀಡಾ ಸ್ಪರ್ಧೆಗಳು ಉದ್ಘಾಟನಾ ಸಮಾರಂಭಕ್ಕೆ

9 ದಿನ ಮುನ್ನ ಇದೇ 10ರಿಂದಲೇ ಆರಂಭಗೊಳ್ಳಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
6: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
5: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
6: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
3: ಇದು ವಿದ್ಭಾರ್ತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಿದೆ ಇನ್ನೇನು 7:05. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎರಡನೇ ಹಂತದ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿದೆ. ಎರಡನೇ ಹಂತದ ಪರಿಶೀಲನೆ ನಡೆಯುತ್ತಿದ್ದು, 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರದಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಮುಂಗಾರು ಹಾಗೂ ಹಿಂಗಾರು ಕಡಿಮೆ ಆಗುವವರೆಗೂ ಪರಿಶೀಲನೆ ಮುಂದುವರಿಯಲಿದೆ. ಉಪಗ್ರಹ ಆಧಾರಿತ ಚಿತ್ರಗಳನ್ನು ಪರಿಶೀಲಿಸಿ ಗ್ರೌಂಡ್ ಟ್ರೂಥಿಂಗ್ ಮಾಡಿ ವೈಜ್ಞಾನಿಕ ಅಧ್ಯಯನ ಕೈಗೊಳ್ಳಲಾಗುತ್ತಿದೆ ಎಂದರು. ಕಳೆದ ಬಾರಿ ಸುಮಾರು 200 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿತ್ತು. ಈ ಬಾರಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದೆ ಎಂದರು. ರಾಜ್ಯದಲ್ಲಿ ಜಾನುವಾರುಗಳಿಗೆ, ವಿಶೇಷವಾಗಿ ಹಾಲು ನೀಡುವ ದನ ಮತ್ತು ಕರುಗಳಿಗೆ ಸ್ಥಳೀಯವಾಗಿಯೇ ಪೌಷ್ಟಿಕ ಮೇವು ಒದಗಿಸುವ ಸಲುವಾಗಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆ ಅಜೋಲಾ ಉತ್ಪಾದನಾ ಘಟಕಗಳನ್ನು ಉತ್ತೇಜಿಸಲು ಮಹತ್ವದ ಯೋಜನೆ ಸಿದ್ದಪಡಿಸಿದೆ. ಯೋಜನೆಯಡಿ ರಾಜ್ಯದ ಎಲ್ಲ 31 ಜಿಲ್ಲೆಗಳ 240 ತಾಲೂಕುಗಳಲ್ಲಿ ಒಟ್ಟು 3,78,00,000 ರೂಪಾಯಿ ವೆಚ್ಚದಲ್ಲಿ 12,000 ಅಜೋಲಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಜಿಲ್ಲಾವಾರು ಭೌತಿಕ ಮತ್ತು ಆರ್ಥಿಕ

0: ಯನ್ನು ನಿಗದಿಪಡಿಸಲಾಗಿದೆ. ಪ್ರತಿ ಘಟಕ ಸ್ಥಾಪನೆಗೆ ಅಂದಾಜು 3,150 ರೂಪಾಯಿ ವೆಚ್ಚವಾಗಲಿದೆ. ಮಳೆ ಅಭಾವ, ಹಸಿರು ಮೇವಿನ ಕೊರತೆ ಹಾಗೂ ವ್ಯತ್ಯಾಸದ ಸಂದರ್ಭಗಳಲ್ಲಿ ಪ್ರೋಟೀನ್, ಖನಿಜಾಂಶಗಳು ಸೇರಿದಂತೆ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಅಜೋಲವನ್ನು ಪೂರಕ ಆಹಾರವಾಗಿ ಬಳಸಲಾಗುತ್ತದೆ. ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ 2026 ಇಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಕಾನ್ರೇಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ನಗರಗಳಲ್ಲಿ ಮೂಲಸೌಕರ್ಯಗಳ ಬೇಡಿಕೆ, ಹವಾಮಾನ ಬದಲಾವಣೆ ಸವಾಲುಗಳ ಕುರಿತು ಸಂವಾದ ನಡೆಯಲಿದೆ. ನೀರು, ತ್ಯಾಜ್ಯ ಮತ್ತು ವರ್ತುಳ ಆರ್ಥಿಕತೆ ಕುರಿತು ಗೋಷ್ಠಿ ನಡೆಯಲಿದ್ದು, ತ್ಯಾಜ್ಯ ನೀರು ಸಂಸ್ಕರಣೆ ಹಾಗೂ ಪುನರ್ಬಳಕೆ ಕುರಿತು ಚರ್ಚೆ ನಡೆಯಲಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರವೀರ್ ಕುಮಾರ್ ನೀತಿ ನಿರೂಪಣೆ ಕುರಿತು ಮಾತನಾಡಲಿದ್ದಾರೆ. ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ರೈತರ ಅನುಕೂಲಕ್ಕಾಗಿ ಜೀವಾಮೃತ ತಯಾರಿಸುವ ಹೆಚ್ಚುವರಿ ಬಯೋ ಡೈಜೆಸ್ಟರ್ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ನಗರದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಆಯೋಜಿತ ಜಿಲ್ಲಾ ಮಟ್ಟದ ನೈಸರ್ಗಿಕ ಕೃಷಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ ಗುಚ್ಛ ಗ್ರಾಮಗಳನ್ನು ಆಯ್ಕೆ ಮಾಡಿ ರೈತರಿಗೆ ನೈಸರ್ಗಿಕ ಕೃಷಿ ಕುರಿತು ನಿರಂತರ ತರಬೇತಿ ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಏಷ್ಯಾದ ಅತಿದೊಡ್ಡ ಬೆಂಗಳೂರು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ 16ನೇ ಆವೃತ್ತಿ 2027 ಫೆಬ್ರವರಿ 8-12 5 ದಿನಗಳ ಕಾಲ ಯಲಹಂಕ ವಾಯುಪಡೆ ನೆಲೆಯಲ್ಲಿ ನಡೆಯಲಿದೆ. ಪ್ರದರ್ಶಕರು ಮತ್ತು ವೀಕ್ಷಕರ ಅನುಕೂಲಕ್ಕಾಗಿ www.aeroindia.gov.in ಅಧಿಕೃತ ಜಾಲತಾಣವನ್ನು ಆರಂಭಿಸಲಾಗಿದೆ. ಪ್ರದರ್ಶನ ಮಳಿಗೆಗಳ ಕಾಯ್ದಿರಿಸುವಿಕೆ ಹಾಗೂ ನೋಂದಣಿ ಪ್ರಕ್ರಿಯೆ 3ನೇ ತಾರೀಖಿನಿಂದ ಆರಂಭವಾಗಿದೆ. ಏರೋ ಇಂಡಿಯಾ 2027 ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ವೇಗ ನೀಡಲಿದೆ. ದೇಶದ ಬೆಳೆಯುತ್ತಿರುವ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯ, ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ನಾವೀನ್ಯತೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಿರಿಯಣ್ಣನಹಳ್ಳಿಯ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಒಟ್ಟು 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿರುವ ಅವರು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ನಾವು ಕೃಷಿಕರು, ಕೃಷಿ ಮಾಡಿಕೊಂಡು ಜೀವನ ಮಾಡಿಕೊಂಡು ಬಂದಿರೋ ಅಂತವರು, ನಮ್ಮ ಈ ಭಾಗದ ರೈತರು ಕರೆಂಟ್ಗೆ ಬಹಳ ಕಷ್ಟ ಅನುಭವಿಸ್ತಾ ಇದ್ರು. ಈ ಭಾಗದ ರೈತರು ದ್ರಾಕ್ಷಿ ಬೆಳೀತಾರೆ, ಹೂವ ಬೆಳೀತಾರೆ, ತರಕಾರಿ ಬೆಳೀತಾರೆ. ಒಂದು ದಿವಸ ನೀರು ಬಿಡ್ಲಿಲ್ಲ ಅಂದ್ರೂ ನಮ್ ತರಕಾರಿಗೆ ಹೂಗೆ ಬಹಳ ಕಷ್ಟ ಆಗ್ತಾ ಇತ್ತು. ಈ ಯೋಜನೆ ಮೆಗಾ ಅವರು ಬಟ್ಟು ಅಮೃತ ಅವರು ಎರಡೂ ಕಂಪ್ನಿ ಈಗ ನಮ್ಮ ಭಾರತ ದೇಶದಲ್ಲೇ ಅವರು ಮಾಡ್ತಾರೆ. ಲಾಭಕ್ಕೋಸ್ಕರವಾಗಲ್ಲ, ನಾನು ಕೃಷಿಕರು ರೈತರ ಪರವಾಗಿ ಅದು ವಿಚಾರ ಗೊತ್ತಾಗಿ 4 ಕಿಲೋಮೀಟರ್ ಅಲ್ಲಿ ನಮ್ಗೆ ಈ ಕರೆಂಟ್ ಅಲ್ಲಿಗೆ ಹೋದ್ರೆ ನಮ್ಗೆ ಅವಕಾಶಗಳು ಸಿಗ್ತವೆ, ಒಳ್ಳೇದಾಗ್ತದೆ ಅಂತೇಳಿ ನಾನು ರೈತ ಆಗಿ ರೈತರಿಗೆ ಸಹಾಯ ಆಗ್ಲಿ ಅಂತೇಳಿ ನಾನು ಕೊಟ್ಟಿದ್ದೀನಿ ಲ್ಯಾಂಡ್. ಈಗ 27 ಹಳ್ಳಿಗೆ ಹೋಗ್ತಾ ಐತೆ ನಮ್ಮ ಕರೆಂಟ್. ನಂದ್ರಲ್ಲೇ ಲೆಕ್ಕ ಇರೋದು 3,500 ಪಂಪ್ಸೆಟ್ಟು, ಲೆಕ್ಕ ಇಲ್ದಿರ ಓಡಿಸ್ಕೊಂತಾ ಇರೋದು 3,000 6,000 ಪಂಪ್ ಸೆಟ್ಗೆ 14 ಮೆಗಾವಾಟ್ ಕರೆಂಟ್ ಇವತ್ತು ಉತ್ಪತ್ತಿ ಆಗ್ತಾ ಐತೆ.

0: ಕೆರೆ ತುಂಬಿಸುವ ಯೋಜನೆಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇಂದು 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಚಾಲನೆ ನೀಡಲಿದೆ. 2047ರ ವೇಳೆಗೆ ವಿಕಸಿತ ಭಾರತದ ಅಡಿಪಾಯವಾಗಿ ಸುಪೋಷಿತ ಭಾರತ ನಿರ್ಮಿಸುವ ಗುರಿಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಪೌಷ್ಟಿಕಾಂಶವನ್ನು ರಾಷ್ಟೀಯ ಅಭಿವೃದ್ಧಿ ಕಾರ್ಯಸೂಚಿಯ ಕೇಂದ್ರ ಸ್ಥಾನದಲ್ಲಿರಿಸಲು 2018ರಲ್ಲಿ ಪೋಷಣ್ ಅಭಿಯಾನವನ್ನು ಆರಂಭಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬುದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಧ್ಯೇಯವಾಕ್ಯವಾಗಿದೆ. ಬಾಗಲಕೋಟೆ ತಾಲೂಕು ಮುಡಪಲಜೀವಿ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ಹಾಗೂ ಬಾಗಲಕೋಟೆ ನಗರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಹನೂರ್ ಬಫರ್ ವಲಯದ ಬಚ್ಚೆದೊಡ್ಡಿ ಶಾಖೆಯಲ್ಲಿ ನಾಡ ಬಂದೂಕಿನಿಂದ ಜಿಂಕೆ ಕೊಂದು ಬೇಟೆಗಾರರು ಪರಾರಿಯಾದ ಘಟನೆ ನಡೆದಿದೆ. ಅರಣ್ಯ ಗಸ್ತಿನ ವೇಳೆ ಗುಂಡಿನ ಶಬ್ದ ಕೇಳಿದೆ. ಕೂಂಬಿಂಗ್ ಸಂದರ್ಭ ಜಿಂಕೆ ಕಳೇಬರ ಪತ್ತೆಯಾಗಿದೆ. ವನ್ಯಜೀವಿ ಅಪರಾಧ ವರದಿ ದಾಖಲು ಮಾಡಲಾಗಿದೆ ಎಂದು ವನ್ಯಜೀವಿಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನೋಂದಣಿಗೆ ಪ್ರಕ್ರಿಯೆಗೆ ವೇಗ ನೀಡಬೇಕು. ಇದರಿಂದ ಬಿಪಿಎಲ್ ಜಿಟಿ ಹೊಂದಿರುವ ಕುಟುಂಬಗಳಿಗೆ ಹೆಚ್ಚಿನ ಪ್ರಯೋಜನ ಸಿಗಲಿದ್ದು ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಸಂಪೂರ್ಣತ ಮಹತ್ವಾಕಾಂಕ್ಷಿ ಅಭಿಯಾನದ ಕೇಂದ್ರ ಪ್ರಭಾರಿ ಜಿಲ್ಲಾ ಉಸ್ತುವಾರಿ ಉಜ್ವಲ್ ಕುಮಾರ್ ಘೋಷ್ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 2ನೇ ಹಂತದ ಬರ ಪರಿಶೀಲನೆ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಇಬ್ಬೆಳಗ್ಗೆ 7:35ಕ್ಕೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 7:15:42.

0: ನಮಸ್ತೆ. ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಹೇಳಿ, ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅಂತ ಹೆಸರು ಕೇಳಿದ ಕೂಡಲೇ ಮನಸ್ಸಿನಲ್ಲಿ ಒಂದು ಆಲಾಪ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೇರು ವಿದ್ವಾಂಸರು, ಅವರ ಹಾಡುಗಾರಿಕೆಯಷ್ಟೇ ಅವರ ಮಾತು ಸೊಗಸು. ಆಕಾಶವಾಣಿಯಲ್ಲಿ ಬಹಳ ಕಾಲ ಸಂಗೀತದ ನಿರ್ಮಾಪಕರಾಗಿದ್ದರು. ಅವರ ಮಾತು, ಅನುಭವ, ಕಲಾ ದೃಷ್ಟಿ.
4: ಹಂಗೆ ಇರಬೇಕು ಸಂಸಾರದಲ್ಲಿ, ಇದೊಂದು ಜಾನಪದ ಧಾಟಿಯ ಟ್ಯೂನು. ಇದಂತೂ ಎಷ್ಟು ಪ್ರಿಯವಾಗಿದೆ ಅಂತಂದರೆ, ನನ್ನ ಸ್ನೇಹಿತರೊಬ್ಬರು ಅದನ್ನು ಫಸ್ಟ್ ಟೈಮ್ ನಾನು ಹಾಡಿದ ಕಚೇರಿ ಒಳಗೆ ಒಂದು ತರಹ ದಿಂಗ್ಮೂಢನಾಗ್ಬಿಟ್ಟಿರೋರು. ಮೂರು ಹೊತ್ತು ಅವರಿಗೆ ಆ ದೇವರ ನಾಮದ ಆ ಒಂದು ಇದೆ ಸ್ಮರಣೀಯ. ಆಮೇಲೆ ಒಂದು 8 ದಿವಸ ಆದಮೇಲೆ ಪುನಃ ಸಿಕ್ಕಿದ್ರವರು. ಮೇಷ್ಟ್ರೇ, ಏನು ಪ್ರಭಾವ ಬೀರ್ಬಿಟ್ರಿಪ್ಪ ನೀವು, ಏನಪ್ಪ ನಾನೇನಪ್ಪ ಮಾಡಿದೆ ಪ್ರಭಾವಕ್ಕೆ, ಹಂಗೆ ನೀವು ಅವತ್ತು ಹಾಡಿದ್ರಲ್ಲ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಅಂತ. ಅಯ್ಯೋ, ಏನು ಏನು ಮೋಡಿ ಮಾಡಿಬಿಟ್ರಿ ನೀವು, ಏನು ಹಾಡಿಬಿಟ್ರಿ ನೀವು. ನೋಡಿ, ಪ್ರತಿನಿತ್ಯವೂ ನಾನು ಆಫೀಸ್ಗೆ ಹೋಗುವಾಗ ಮೊದಲು ಆ ಕ್ಯಾಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದನ್ನು ಕೇಳಿ ಆ ಒಂದು

0: ಇದರ ಸ್ಮರಣೆಯಲ್ಲಿಯೇ ಆಫೀಸ್ಗೆ ಹೋಗ್ತೀನಿ, ಸಂತೋಷವಾಗಿ ಕೆಲಸ ಮಾಡ್ತೀನಿ. ಆ ದೇವರ ನಾಮವನ್ನು ಮರೆಯೋದಕ್ಕೆ ಆಗೋದಿಲ್ವಲ್ಲಪ್ಪ, ಏನು ಹಾಡಿದ್ದೀರಪ್ಪ ನೀವು? ಸುಮ್ಮನೆ ಬರುವುದೇ ಮುಕ್ತಿ ನಮ್ಮ ಅಚ್ಯುತಾನಂದನ ನೆನೆಯದೇ ಭಕ್ತಿ. ಹೀಗೆ ಒಂದೊಂದುವೆ ಇನ್ನೊಬ್ಬರು ಅನುಕರಣೆ ಮಾಡಿ ಹಾಡಬಹುದಾದಂಥ ಕರ್ನಾಟಕ ಶೈಲಿಯಲ್ಲಿರ್ತಕ್ಕಂಥ ಸ್ವರ ಸಂಯೋಜನೆಗಳು. ಬರೀ ವಚನದಲ್ಲಿಯೇ 3 ಗಂಟೆಗಳ ಕಾಲ ಕಚೇರಿ ಮಾಡಿದ್ದೀನಿ. ಕಚೇರಿ ಆದಮೇಲೆ ಅವರು ಥ್ಯಾಂಕ್ಸ್ ಕೊಡುವಾಗ ಹೇಳ್ತಾರೆ, ವಚನವನ್ನು ಇಟ್ಕೊಂಡು 3 ಗಂಟೆಗಳ ಕಾಲ ಇಷ್ಟು ಜನ ಶ್ರೋತೃಗಳನ್ನು ನೀವು ಹಿಡಿದಿಟ್ಕೊಂಡಿದ್ದಿರಲ್ಲ, ನಿಮ್ಮ ಸಾಮರ್ಥ್ಯ ಬಹಳ ದೊಡ್ಡದು ವಿದ್ವಾಂಸರೇ. ಎಲ್ಲ ಸಣ್ಣ ಸಣ್ಣ ಇದು ರಚನೆಗಳದು, ಅದನ್ನು ವಿಸ್ತಾರವಾಗಿ ಹಾಡೋ ಗತಿ ಇಲ್ಲ, ವಿಸ್ತಾರವಾಗಿ ಹಾಡದೆ ಹೋದರೆ ಜನಗಳಿಗೆ ರುಚಿಸೋ ಇಲ್ಲ. ಈ ತರಹ ಒಂದು ಸಂದಿಗ್ಧವಾದ ರಚನೆಗಳದು. ಅದು ಜನಪ್ರಿಯವಾಗಿ ಆಗಬೇಕಾದರೆ, ಅದು ಶತ್ರುಗಳಿಗೆ ಪ್ರಿಯವಾಗಬೇಕಾದರೆ ಯಾವ ರೀತಿ ಹಾಡಬಹುದು ಅಂತ ನಾನೇ ಕಲ್ಪನೆ ಮಾಡಿಕೊಂಡು ಹಾಡಿ 3 ಗಂಟೆಗಳ ಕಾಲ. ಈ ಕಲಾ ಪ್ರಪಂಚದಲ್ಲಿ ವಿಮರ್ಶಕರು ಅಂತ ಇರ್ತಾರೆ ಇದ್ದಾರೆ, ಅದರ ನಿಮಗೆಲ್ಲ ಪರಿಚಯವೇ ಇದೆ ಅಂತ ಇಟ್ಕೊಳ್ಳಿ. ನನ್ನ ಕೆರಿಯರ್ನಲ್ಲಿ ನನಗೆ ಮೊದಲನೇ ವಿಮರ್ಶಕ ಅಂತಂದರೆ ನನ್ನ ಪಕ್ಕದಲ್ಲೇ ಇರತಕ್ಕಂಥ ನನ್ನ ಹೆಂಡತಿ. ಅವಳನ್ನು ಸಮಾಧಾನಪಡಿಸಿ ಅವಳ ಕೈಲಿ ಬೇಸ್ಟ್ ಇವತ್ತು ಚೆನ್ನಾಗಿತ್ತು ನಿಮ್ಮ ಕಚೇರಿ ಅಂತ ಅನ್ನಿಸ್ಕೊಂಡ್ಬಿಟ್ರೆ ನಂಗೆ ತುಂಬ ಸಂತೋಷ. ಬಾಕಿ ಕ್ರಿಟಿಕ್ಸ್ ಏನಾದರೂ ಬರೀಲಿ, ಅದು ಮುಖ್ಯವಲ್ಲ. ಸಂಗೀತ ಬಲ್ಲವಳಾಗಿ, ಸಂಗೀತವನ್ನು ಕೇಳಿ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿದವಳಾಗಿ, ಹೀಗಿತ್ತು, ಹೀಗಿರಬೇಕು, ಹೀಗಿರಬಾರ್ದು ಅಂತ ಹೇಳೋದು ಹೇಳ್ತಕ್ಕಂಥ ಮಾತುಗಳಿಗೆ ಬೆಲೆ ಹೆಚ್ಚು. ಆದ್ದರಿಂದ ನನ್ನ ಮೊದಲನೇ ಕ್ರಿಟಿಕ್ ನನ್ನ ಹೆಂಡತಿ.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ಆರ್.ಕೆ. ಶ್ರೀಕಂಠನ್ ಅವರ ಮಾತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿ.ಕೆ. ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎ.ಎಸ್. ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮಸ್ತೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿದರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಇದೀಗ ಭಾವಗೀತೆಗಳನ್ನ ಕೇಳುವಂತಹ ಸಮಯ. ಈ ಸಮಯದಲ್ಲಿ ನಮಗೆ ಆಚೆ ಹೋದ ಕೂಡಲೇ ಅಲ್ಲಿ ಅರುಣ ಮೂಡ್ತಾ ಇರ್ತಾನೆ, ಹಾಗೆ ಅಲ್ಲಿ ಎಲ್ಲ ಪಕ್ಷಿಗಳು ಕೂಡ ಹಾರಾಟವನ್ನು ಪ್ರಾರಂಭಿಸುತ್ತೆ. ಇಂಥ ಸಮಯದಲ್ಲಿ ಇಂಪಾದ ಗಾನ, ಅವುಗಳ ದೇಹದ ರಚನೆ, ಆ ವರ್ಣಮಯವಾದಂತಹ ರೆಕ್ಕೆಗಳನ್ನ ನೋಡೋದ್ರಲ್ಲಿ ಇರುವಂತಹ ಸಂತೋಷನೇ ಬೇರೆ. ಹಾಗೆ ಅದರ ಜೊತೆ ನಮ್ಮ ಪರಿಸರದ ಸಮತೋಲನವನ್ನು ಕಾಪಾಡೋದ್ರಲ್ಲಿ ಕೂಡ ಪಕ್ಷಿಗಳು ಪ್ರಮುಖ ಪಾತ್ರವನ್ನು ವಹಿಸಿದೆ. ಇನ್ನು ವಲಸೆ ಹೋಗೋದು ನಮಗಿಂತ ತುಂಬ ವೇಗವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಮ್ಮ ಊಟವನ್ನು ಅಥವಾ ತಮ್ಮ ಆಶ್ರಯವನ್ನು ಬಯಸಿ ಹೋಗ್ತಾ ಇರುತ್ತೆ. ಅಂತಹ ಹಕ್ಕಿಗಳ ಅಥವಾ ಪಕ್ಷಿಗಳ ಕುರಿತಾದ ಗೀತೆಗಳನ್ನ ಕೇಳ್ತಾ ಇಂದಿನ ಒಂದು ಭಾವಗೀತೆಗಳ ಶುಭೋದಯ ಕರ್ನಾಟಕದಲ್ಲಿ ನಾವು ಸಾಗಬಹುದು. ಮೊದಲಿಗೆ ಕೇಳಿ ಛಾಯಾ ಬಿ.ಆರ್. ಅವರ ಧ್ವನಿಯಲ್ಲಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯವಿರುವಂತಹ ಗೀತೆ.

ಒಂದು ಗೀತೆಯಲ್ಲಿ ಎಲ್ಲ ಪಕ್ಷಿಗಳನ್ನ ನೋಡಿದಂತಾಯ್ತು. ಅಷ್ಟು ರೀತಿಯಲ್ಲಿ ಅನೇಕ ಪಕ್ಷಿಗಳನ್ನ ಏನು ಒಂದು ವರ್ಣನೆಯ ಮಾಡಿದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಮೈಸೂರು ಅನಂತಸ್ವಾಮಿಯವರು ಧ್ವನಿಯಾದಂತಹ ಗೀತೆಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯವಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಾಣಸಿಯಲ್ಲಿ ಇಂದು 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ, ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತದ ಫಿನ್ಟೆಕ್ ಕ್ಷೇತ್ರ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದು, ದೇಶದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಈ ಯಶಸ್ಸಿನ ಸಾರಥಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಮುಂಬೈನಲ್ಲಿ ನಿನ್ನೆ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಈ ಪರಿವರ್ತನೆ ಅಗಾಧವಾಗಿದ್ದು, ಜಗತ್ತಿನಲ್ಲಿ ಫಿನ್ಟೆಕ್ ಕುರಿತ ಚರ್ಚೆಯಲ್ಲಿ ಯುಪಿಐ ಪ್ರಸ್ತಾಪವಿಲ್ಲದೆ ಅದು ಅಪೂರ್ಣವಾಗಲಿದೆ ಎಂದರು. ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರನ್ನು ಸಶಕ್ತಗೊಳಿಸುವ ಕುರಿತು ಮಾತನಾಡಿದ ಪ್ರಧಾನಿ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆ ತಲುಪಲು ಸಾಧ್ಯವಾಗದ ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಿಗೆ ತಲುಪಿ ಜನಸಾಮಾನ್ಯರನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರಲು ಯುಪಿಐ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಆಗಸ್ಟ್ ತಿಂಗಳೊಂದರಲ್ಲೇ 24 ಶತಕೋಟಿಗೂ ಅಧಿಕ ಯುಪಿಐ ವಹಿವಾಟುಗಳು ನಡೆದಿರುವುದನ್ನು ಈ ವೇಳೆ ಅವರು ಪ್ರಸ್ತಾಪಿಸಿದರು. ಯುಪಿಐ ಸಾಧಿಸಿರುವ ಈ ಕ್ರಾಂತಿಕಾರಿ ಬದಲಾವಣೆಯನ್ನು ಕಂಡು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಯುಪಿಐ ಕೇವಲ ತಾಂತ್ರಿಕ ಪ್ರಗತಿಯಲ್ಲ, ಅದೊಂದು ಇಡೀ ನಾಗರಿಕತೆಯ ಯಶೋಗಾಥೆ ಎಂದು ಬಣ್ಣಿಸಿರುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದರು.
1: ಭಾರತ್ ಕಿ ಫಿನ್ಟೆಕ್ ಸ್ಟೋರಿ ಅದ್ಭುತ ರಹಿ ಹೈ ಔರ್ ಇಸ್ಕಾ ಏಕ್ ಬಡಾ ಚಾಂಪಿಯನ್ ಹೈ ಹಮಾರಾ ಯುಪಿಐ. ಮೈನೆ ಪಿಛ್ಲೆ ಸಾಲ್ ಭಿ ಇಸ್ಕಿ ಚರ್ಚಾ ಕಿ ಥಿ, ಲೇಕಿನ್ ಯೇ ಇತ್ನಿ ಬಡಿ ಟ್ರಾನ್ಸ್ಫಾರ್ಮೇಶನ್ ಹೈ ಕಿ ಜಬ್ ಭಿ ಫಿನ್ಟೆಕ್ ಕಿ ಚರ್ಚಾ ಹೋಗಿ ತೋ ವೋ ಯುಪಿಐ ಕೆ ಬಿನಾ ಅಧೂರಿ ಹೀ ಹೋಗಿ.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026 ಇಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಉದ್ಘಾಟಿಸಲಿದ್ದಾರೆ.

0: ಈ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿರಲಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆ, ಪಂಚಾಯಿತಿ ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧೀನದಲ್ಲಿರುವ ಪ್ರಮುಖ ಸಾರ್ವಜನಿಕ ಸಂಪರ್ಕ ಕೇಂದ್ರವಾದ ನವೀಕೃತ ನೆಹರು ತಾರಾಲಯವನ್ನು ನವದೆಹಲಿಯಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ನವೀಕರಿಸಲಾದ ತಾರಾಲಯ ವಿಜ್ಞಾನ ಸಂವಹನವನ್ನು ಬಲಪಡಿಸುವುದು, ಖಗೋಳ ವಿಜ್ಞಾನದ ಕುರಿತು ಅರಿವು ಮೂಡಿಸುವುದು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಅಶ್ವಾನಿ ಲೋಹಾನಿ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಹಾಗೂ ವಿದ್ಯಾರ್ಥಿಗಳು, ಯುವಜನರು ಮತ್ತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಲು ತಾರಾಲಯದಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಯಾವುದೇ ರೀತಿಯ ಬಿಕ್ಕಟ್ಟು ಎದುರಿಸಿದಾಗಲೂ ಭಾರತ ಸದಾ ಅದರ ಬೆನ್ನೆಲುಬಾಗಿ ನಿಂತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಮೂರು ದಿನಗಳ ಅಧಿಕೃತ ಪ್ರವಾಸದ ಭಾಗವಾಗಿ ನಿನ್ನೆ ಶ್ರೀಲಂಕಾದ ಕೊಲಂಬೋಗೆ ಭೇಟಿ ನೀಡಿದ ಅವರು ಭಾರತೀಯ ಸಮುದಾಯದವರನ್ನು ಉದ್ದೇಶಿಸಿ ಮಾತನಾಡಿದರು. ಉಭಯ ದೇಶಗಳ ನಡುವಿನ ಸಂಬಂಧವು ಹಂಚಿಕೆಯ ಇತಿಹಾಸ, ಸಂಸ್ಕೃತಿ ಮತ್ತು ನಂಬಿಕೆಯ ಬಲವಾದ ಅಡಿಪಾಯದ ಮೇಲೆ ನಿರ್ಮಾಣವಾಗಿದೆ ಎಂದು ಬಣ್ಣಿಸಿದರು. ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿರುವ ಸಚಿವ ರಾಜನಾಥ್ ಸಿಂಗ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ನಿಕಟ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವೇ ದ್ವಿಪಕ್ಷೀಯ ಸಂಬಂಧಗಳ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರವಾಸವು ಉಭಯ ದೇಶಗಳ ರಕ್ಷಣೆ ಹಾಗೂ ಪ್ರಾದೇಶಿಕ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವೃದ್ಧಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಕುವೈತ್ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಒಪ್ಪಿಕೊಂಡಿವೆ. ಭಾರತ ಮತ್ತು ಕುವೈತ್ ನಡುವಿನ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ನಿನ್ನೆ ಕುವೈತ್ನಲ್ಲಿ ನಡೆಯಿತು. ಸಭೆಯ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್ ಮತ್ತು ಕುವೈತ್ ವಿದೇಶಾಂಗ ಸಚಿವಾಲಯದ ಏಷ್ಯಾ ವ್ಯವಹಾರಗಳ ಸಹಾಯಕ ವಿದೇಶಾಂಗ ಸಚಿವ ನವಾಫ್ ಅಬ್ದುಲ್ಲಾತೀಫ್ ಸುಲೈಮಾನ್ ಅಲ್ ಅಹಮದ್ ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ ಬಾಂಧವ್ಯ, ವ್ಯಾಪಾರ, ಹೂಡಿಕೆ, ರಕ್ಷಣಾ, ಭದ್ರತೆ, ಇಂಧನ, ಸಹಕಾರ, ತಂತ್ರಜ್ಞಾನ, ಕೃಷಿ, ಆರೋಗ್ಯ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ದೇಶಗಳು ಚರ್ಚಿಸಿದವು. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಪರಸ್ಪರ ದಾಳಿಯಿಂದ ಪಶ್ಚಿಮ ಏಷ್ಯಾದ್ಯಂತ ಉದ್ವಿಗ್ನತೆ ತೀವ್ರಗೊಂಡಿದ್ದು ಸಂಘರ್ಷ ಮತ್ತಷ್ಟು ವಿಸ್ತರಿಸುವ ಆತಂಕ ಎದುರಾಗಿದೆ. ಕಳೆದ ಎರಡು ದಿನಗಳಲ್ಲಿ ಅಮೆರಿಕದ ಯುದ್ದ ನೌಕೆಯ ಮೇಲೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ನ 5 ಕಚ್ಚಾ ತೈಲ ಸಾಗಣೆ ಹಡಗುಗಳನ್ನು ಅಮೆರಿಕದ ಸೇನೆ ನಾಶಪಡಿಸಿದೆ ಎಂದು ಅಮೆರಿಕ ತಿಳಿಸಿದೆ. ಪ್ರತೀಕಾರವಾಗಿ ಇರಾನ್ ಜೋರ್ಡಾನ್ನಲ್ಲಿರುವ ಅಮೆರಿಕದ ನೆಲೆಗಳತ್ತ ಕ್ಷಿಪಣಿ ದಾಳಿ ನಡೆಸಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯದ ಪಾಲಿನ ಗೌರವಧನವನ್ನು ತಿಂಗಳಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ

0: ರೂಪಾಯಿ ಹಾಗೂ ಸಹಾಯಕಿಯರ ರಾಜ್ಯದ ಮೇಲೆ ಪಾಲಿನ ಗೌರವಧನವನ್ನು ತಿಂಗಳಿಗೆ 2,000 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಪರಿಷ್ಕರಣೆಯ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಟ್ಟು 12,000 ರೂಪಾಯಿ ಗೌರವಧನ ದೊರೆಯಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗೋವಾದ ಪೋರ್ವರಿಮ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಇಂದು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 66ರಲ್ಲಿ ನಿರ್ಮಿಸಲಾಗಿರುವ ಷಟ್ ಪಥಗಳ ಈ ಕಾರಿಡಾರ್ 5 ಕಿಲೋಮೀಟರ್ಗೂ ಹೆಚ್ಚು ಉದ್ದವಿದೆ. ಸುಮಾರು 641 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಲಿದ್ದು ಪಣಜಿ ಮತ್ತು ರಾಜ್ಯದ ಉತ್ತರ ಭಾಗದ ನಡುವಿನ ಸಂಪರ್ಕ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆ ಇದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಭಾರತೀಯ ಪ್ಯಾರಾ ಬಿಲ್ಲುಗಾರರು ಇಂದು ಹಲವು ಪದಕಗಳ ನಿರೀಕ್ಷೆಯಲ್ಲಿದ್ದಾರೆ. ವಿವಿಧ ವಿಭಾಗಗಳ ಚಿನ್ನ ಮತ್ತು ಕಂಚಿನ ಪದಕ ಪಂದ್ಯಗಳಲ್ಲಿ ಭಾರತೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರೀಕರ್ವ್ ಮಿಶ್ರ ತಂಡದ ಚಿನ್ನದ ಪದಕದ ಪಂದ್ಯದಲ್ಲಿ ಭಾರತದ ಭಾವನಾ ಮತ್ತು ಹರ್ವಿಂದರ್ ಸಿಂಗ್ ಜೋಡಿ, ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದ ಫೈನಲ್ನಲ್ಲಿ ಭಾರತದ ಶೀತಲ್ ದೇವಿ ಸ್ಪರ್ಧಿಸುತ್ತಿದ್ದರೆ, ಪ್ಯಾರಾ ಕಾಂಪೌಂಡ್ ಮಿಶ್ರ ತಂಡದ ಕಂಚಿನ ಪದಕದ ಪಂದ್ಯದಲ್ಲಿ ಶೀತಲ್ ದೇವಿ ಹಾಗೂ ಟೋಮನ್ ಕುಮಾರ್ ಜೋಡಿ ಕಣಕ್ಕಿಳಿಯಲಿದೆ. ಪ್ಯಾರಾ ರೀಕರ್ವ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತಕ್ಕೆ ಪದಕ ಖಚಿತವಾಗಿದೆ. ರಾಜಶ್ರೀ ಧನ್ರಾಜ್ ರಾಥೋಡ್ ಭಾರತದವರೇ ಆದ ಭಾವನಾ ಅವರನ್ನು ಎದುರಿಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತದ ಸರಿತಾ ಹಾಗೂ ಪ್ಯಾರಾ ಕಾಂಪೌಂಡ್ ಪುರುಷರ ಕಂಚಿನ ಪದಕದಲ್ಲಿ ಟೋಮನ್ ಕುಮಾರ್ ಕಣದಲ್ಲಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ಗೆ ತೆರಳಲಿರುವ ಭಾರತೀಯ ತಂಡಕ್ಕೆ ನವದೆಹಲಿಯಲ್ಲಿ ನಿನ್ನೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರ ಸಮ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ, ಕ್ರೀಡಾ ಕಾರ್ಯದರ್ಶಿ ಹರಿರಂಜನ್ ರಾವ್ ಹಾಗೂ ತಂಡದ ಮುಖ್ಯಸ್ಥ ಸಹದೇವ್ ಯಾದವ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮುಖ್ಯಾಂಶಗಳು. ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಸಮಯ ಆಗಿದೆ 7:45:36. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ವಿಳೆಯದೆಲೆ ಮತ್ತು ಮುಟ್ಟಿದರೆ ಮುನಿಗಿಡದ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ವಾಣಿ.
3: ನಮಸ್ಕಾರ ಕೇಳುಗರೆ. ನಾಸ್ತಿ ಮೂಲಂ ಅನೌಷಧಂ ಅಂತ ಹೇಳಲಾಗಿದೆ. ಅಂದರೆ ಭೂಮಿಯ ಮೇಲೆ ಔಷಧೀಯ ಗುಣಗಳು ಇಲ್ಲದೇ ಇರುವ ಸಸ್ಯಗಳೇ ಇಲ್ಲ. ಔಷಧೀಯ ಸಸ್ಯಗಳನ್ನು ಕೇವಲ ಔಷಧಿಯಾಗಷ್ಟೇ ಅಲ್ಲ, ಆಹಾರವಾಗಿಯೂ ಉಪಯೋಗಿಸಬಹುದು. ಈ ಆಹಾರವನ್ನು ನಿಯಮಿತವಾಗಿ ಉಪಯೋಗಿಸುತ್ತಾ ಬಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆಗಳು ದೂರ ಸರಿಯುತ್ತವೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ತಂಬುಳಿ ಅಂತ ಏನು ಅಡುಗೆ ಮಾಡ್ತೇವೆ ಅದು ತಂಪು ಹುಳಿ ಎನ್ನುವ ಸರಳ ಸುಲಭ ಆಹಾರ ಕಲ್ಪನ. ಇದರಲ್ಲಿ ಸೊಪ್ಪುಗಳನ್ನು ಉಪಯೋಗಿಸಿ ಅವುಗಳ ಪೋಷಕಾಂಶಗಳು ನಾಶವಾಗದ ರೀತಿಯಲ್ಲಿ ಶೀಘ್ರವಾಗಿ ತಯಾರಿಸಿ ಸೇವಿಸಬಹುದು. ಇಂದು ನಾನು ಆಹಾರವಾಗಿ ಬಳಸಲ್ಪಡುವ ಎರಡು ಔಷಧೀಯ ಸಸ್ಯಗಳ ಬಗ್ಗೆ ಹೇಳ್ತೇನೆ. ಮೊದಲನೆಯ ಔಷಧೀಯ ಎಲೆ ತಾಂಬೂಲಪತ್ರ ಅಥವಾ ವೀಳ್ಯದೆಲೆ. ಸಂಸ್ಕೃತದಲ್ಲಿ ನಾಗವಲ್ಲಿ ಅಂತ ಕರೆದಿದ್ದಾರೆ. ದೇವರ ಪೂಜೆಗೆ ಪ್ರಥಮ ಪ್ರಾಶಸ್ತ್ಯವಿರುವ ಈ ವೀಳ್ಯದೆಲೆಯನ್ನು ಅಲಂಕಾರಿಕ ಸಸ್ಯವಾಗಿಯೂ ಮನೆಯ ಎದುರುಗಡೆ ಬೆಳೆಯುವುದನ್ನು ನೋಡ್ತೇವೆ. ಆಹಾರ ಸೇವನೆಯ ನಂತರ ತಾಂಬೂಲ ಸೇವನೆಯಿಂದ ಬಾಯಿಯ ದುರ್ಗಂಧ ದೂರವಾಗಿ ತಿಂದ ಆಹಾರ ಚೆನ್ನಾಗಿ

0: ಜೀರ್ಣವಾಗುತ್ತದೆ. ಈ ವೀಳ್ಯದೆಲೆಯ ತಂಬುಳಿ ಸೇವಿಸುವುದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರಿಸುವಿಕೆ, ವಾಕರಿಕೆ ಇವೆಲ್ಲ ಗುಣವಾಗುತ್ತದೆ. ಬಾಯಿ ರುಚಿಯನ್ನು ಇದು ಹೆಚ್ಚಿಸುತ್ತದೆ. ಕೆಮ್ಮು, ಕಫ, ಗಂಟಲು ನೋವು ಸಹ ಕಡಿಮೆಯಾಗಿ ಬಾಯಿ ಹುಣ್ಣು ವಾಸಿಯಾಗುತ್ತದೆ. ಒಸಡುಗಳ ಊತ ಅಥವಾ ಜಿಂಜವೈಟಿಸನ್ನು ಶೀಘ್ರವಾಗಿ ಗುಣಪಡಿಸುವ ಶಕ್ತಿ ಈ ವೀಳ್ಯದೆಲೆಗಿದೆ. ಇನ್ನು ಎರಡನೆಯ ಔಷಧೀಯ ಗಿಡ ನಿಮಗೆಲ್ಲ ಅಚ್ಚರಿ ಎನಿಸಬಹುದು. ಹೌದು, ನಾಚಿಕೆ ಮುಳ್ಳಿನ ಗಿಡ, ಅಂದರೆ ಮುಟ್ಟಿದರೆ ಮುನಿಗಿಡ. ಇದನ್ನು ಸಂಸ್ಕೃತದಲ್ಲಿ ಲಜ್ಜಾಲು ಎನ್ನುತ್ತಾರೆ. ಇದರ ಲ್ಯಾಟಿನ್ ಹೆಸರು ಮೈಮೋಸಾ ಪುಡಿಕ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಅಸಾಮಾನ್ಯವಾಗಿ ಹಬ್ಬುವ ಮುಳ್ಳಿನಿಂದ ಕೂಡಿದ ಕಳೆಗಿಡವಾಗಿಯೇ ಕಾಣೋದು. ಇದು ಔಷಧೀಯ ಗುಣಗಳ ಆಗರ. ಇದರ ಪ್ರಮುಖ ಗುಣವೇ ರಕ್ತಸಂಧಾನೀಯ ಗುಣ, ಅಂದರೆ ರಕ್ತಸ್ರಾವವನ್ನು ತಡೆಗಟ್ಟುವಂಥದ್ದು. ಸ್ತ್ರೀಯರಲ್ಲಿ ಅಧಿಕ ಋತುಸ್ರಾವ ಅಥವಾ ಮೆನೋರೇಜಿಯ ಇದ್ದಾಗ ನಾಚಿಕೆ ಮುಳ್ಳಿನ ಗಿಡದ ಚಿಗುರನ್ನು ಹೂ ಸಮೇತ ಕಿತ್ತು ಚೆನ್ನಾಗಿ ತೊಳೆದು ಬಾಡಿಸಿ ತಂಬುಳಿ ತಯಾರಿಸಿ ಸೇವಿಸಿದರೆ ರಕ್ತಸ್ರಾವ ಗಣನೀಯವಾಗಿ ಕಡಿಮೆಯಾಗುತ್ತದೆ. ರಕ್ತಾಶಸ್ ಅಥವಾ ರಕ್ತಸ್ರಾವವಾಗುತ್ತಿರುವ ಮೂಲವ್ಯಾಧಿ ಉಂಟಾದರೆ ಮೊದಲ ಮನೆ ಮದ್ದಾಗಿ ನಾಚಿಕೆ ಮುಳ್ಳಿನ ತಂಬುಳಿ ರಕ್ತಸ್ರಾವವನ್ನು ಹತೋಟಿಗೆ ತರುತ್ತದೆ. ಅತಿಸಾರ, ಬೇಧಿ ಉಂಟಾದಾಗಲೂ ಈ ತಂಬುಳಿ ತುಂಬ ಉಪಕಾರಿ. ತದನಂತರ ವೈದ್ಯರನ್ನು ಕಾಣುವುದು ಸಹ ಅಷ್ಟೇ ಮುಖ್ಯವಾದ ವಿಷಯವಾಗಿದೆ. ನಿಮಗೆ ತಂಬುಳಿ ತಯಾರಿಸುವ ಸಾಮಾನ್ಯ ವಿಧಾನ ಹೇಳಬೇಕೆಂದರೆ, ಔಷಧೀಯ ಎಲೆ ಅಥವಾ ಸೊಪ್ಪನ್ನು ಶುಚಿಯಾಗಿ ತೊಳೆದು ತುಪ್ಪದಲ್ಲಿ ಲಘುವಾಗಿ ಬಾಡಿಸಿ ಸ್ವಲ್ಪ ತೆಂಗಿನ ತುರಿ, ಜೀರಿಗೆ, ಹಸಿಮೆಣಸು ಅಥವಾ ಕಾಳು ಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿ ಒಂದು ಬಟ್ಟಲು ಮಜ್ಜಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನು ಸೇರಿಸಬೇಕು. ಕೊನೆಯಲ್ಲಿ ಒಣಮೆಣಸು, ಸಾಸಿವೆ ಹಾಗೂ ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಅತ್ಯಂತ ರುಚಿಕರ, ಆರೋಗ್ಯಕರ ತಂಬುಳಿ ಸಿದ್ಧವಾಗುತ್ತದೆ. ಈ ರೀತಿಯಾಗಿ ಔಷಧೀಯ ಸಸ್ಯಗಳನ್ನು ಆಹಾರವಾಗಿ ಸೇವಿಸುವುದರಿಂದ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳಿದರಿಗೆ, ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾವಗೀತೆಗಳನ್ನ ಕೇಳುವಂತಹ ಸಮಯ ಈಗ. ಕೇಳಿ ಪಂಚಮ್ ಹಳಿಬಂಡಿ ಅವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯವಿರುವಂತಹ ಗೀತೆ.

ಇನ್ನು ಹಾಗೆಯೇ ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ತಲುಪಿದೆ, ಇನ್ನು ತಲುಪ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರೇರಣಾ ಹುಸ್ಕೇರ ಅವರು ಸಂದೇಶನ ಕಳಿಸಿದ್ದಾರೆ, ಹಾಗೆಯೇ ಸಂದೇಶನ ಕಳಿಸಿದ್ದಾರೆ. ನಂಬರ್ ಎನಿಂಗ್ 1994 ಲಿಂಗಸೂಗೂರು ಇಂದ ಅಮರ ಗುಂಡಪ್ಪ ಅಂಗಡಿ ಹಟ್ಟಿ ಚಿಂದಗಣಿಯಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂಪತ್ ಲಕ್ಷ್ಮಿಯವರು ಕೂಡ ಸಂದೇಶನ ಕಳಿಸಿದ್ದಾರೆ, ಎನ್ ಕೃಷ್ಣಮೂರ್ತಿ ಹನುಮಂತ ನಗರ ಇಂದ, ಸತ್ಯಭಾಮ ಮಲ್ಲೇಶ್ವರಂ ಇಂದ, ಹಾಗೆ ಪೂರ್ಣಿಮಾ ಮೇಸ್ರಿ ನಾರಾಯಣಪುರ ಧಾರವಾಡದಿಂದ, ಗಗನ್ ರಾಜ್ ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕಿನಿಂದ, ಬಸಯ್ಯ ಸ್ವಾಮಿ ಶಿವಕುಮಾರ್ ಸ್ವಾಮಿ ಬೀದರ್ ಇನಾಮಾಬಾದ್ನಿಂದ ಸಂದೇಶನ ಕಳಿಸಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತರ್ಪಾಳ್ಯ ಮೈಸೂರು ರಸ್ತೆ, ಹಾಗೆಯ ಸಂದೇಶನ ಕಳಿಸಿದ್ದಾರೆ. ಹೆಬ್ಬಾಳದ ರಮೇಶ್, ಚಂದುಲಾರ್ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಅವರು ಸಂದೇಶನ ಕಳಿಸಿದ್ದಾರೆ. ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಸಂದೇಶನ ಕಳಿಸಿದ್ದಾರೆ. ಜೆಸಿ ನಗರಿಂದ ಅರುಣಾ ಮೈತ್ರಿ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆಯೇ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ, ಹಾಗೆಯ ರುಕ್ಮಿಣಿ ಕುಂಬಾರ ರಾಜಕುಂಬಾರ ಮತ್ತು ಅವರ ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ. ಬಾದಾಮಿ ತಾಲೂಕಿನಿಂದ ಅರ್ಣವ ಕುಬೇರ ತಿರುಪತಿ ಬಂಗಾರಿ ಅವರು ಸಂದೇಶನ ಕಳಿಸಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸಂದೇಶನ ಕಳಿಸಿದರೆ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂದ ಸಂದೇಶನ ಕಳಿಸಿದ್ದಾರೆ. ಹಾಗೆಯ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶನ ಕಳಿಸಿದ್ದಾರೆ. ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಗೋಕುಲ್ ರೋಡ್ ಹುಬ್ಳಿಯಿಂದ ಅಕ್ಷಯ್ ಮತ್ತು ಕುಟುಂಬದವರು, ಹಾಗೆ ಗೋಕಾಕ್ ತಾಲೂಕಿನ ಬೈರನಹಟ್ಟಿಗ ಗ್ರಾಮದಿಂದ ದೇವರಾಜ್ ಕಿಲಾರಿ ಅವರು, ಭಾಗ್ಯಲಕ್ಷ್ಮಿ ಅವರು ರಾಜಾಜಿನಗರಿಂದ ಸಂದೇಶನ ಕಳಿಸಿದ್ದಾರೆ. ನಂಬರ್ ಎನ್ನಿಂಗ್ ವಿತ್ 8567 ಅವರು ಮಹಾಲಕ್ಷ್ಮಿ ಲೇಔಟ್ ಇಂದ ಸಂದೇಶನ ಕಳಿಸಿದ್ದಾರೆ. ಜಗದೀಶ್ವರ ಆಚಾರ್ ಶಿವಗಂಗಾ ಹೆಬ್ಬಾಳಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಾಜ್ ಕೊಡಿಕಲ್ ಗಂಗಾವತಿ ಅವರು ಸಂದೇಶನ ಕಳಿಸಿದ್ದಾರೆ. ಬೀದರ್ ಗಣೇಶ್ ನಗರದಿಂದ ಕೌಸಲ್ಯ ಬನಶಂಕರಿಯಿಂದ, ಹಾಗೆ ಮಹಾಲಿಂಗಪ್ಪ ಜಾಲ್ವಾದಿ ಜಮಖಂಡಿಯಿಂದ ಸಂದೇಶನ ಕಳಿಸಿದ್ದಾರೆ. ಶ್ರುದತ್ ಮುಳೆ ನೇತಾಜಿ ರಸ್ತೆ, ಹಾಗೆ ನಳಿನಾ ಲಂಕೇಶ್ ವಿಜಯನಗರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ಹೊನ್ನೂರು ಹಲಿ ಅವರು, ನಂಬರ್ ಎನ್ನಿಂಗ್ ವಿತ್ 3235. ಇನ್ನು ಹಲವು ಸಂದೇಶಗಳು ನಮ್ಮನ್ನು ತಲುಪಿದೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು, ಈ ದಿನದ ಕಾರ್ಯಕ್ರಮ, ನಾದೋಪಾಸನೆಯ ಭಕ್ತಿಗೀತೆಗಳು ಮತ್ತು ಮಾಹಿತಿ ಇಷ್ಟ ಆಯಿತು. ಅದರ ಜೊತೆಗೆ ಕನ್ನಡ ರತ್ನ ಭಂಡಾರದಲ್ಲಿ ನಮಗೆ ಇವತ್ತು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀರಾ. ಭಾವಗೀತೆಗಳು ಕೂಡ ಇಷ್ಟ ಆಯಿತು. ಎಲ್ಲ ಅನಿಸಿಕೆಗಳನ್ನ ನೀವು ಹಂಚಿಕೊಂಡಿದ್ದೀರಾ ನಮ್ಮ ಜೊತೆ.

ಿದ್ರಿ ಅದಕ್ಕಾಗಿ ಧನ್ಯವಾದಗಳು. ಇದೀಗ ಶುಭೋದಯ ಕರ್ನಾಟಕದ ಭಾವಗೀತೆಗಳನ್ನ ಮುಗಿಸುವಂತಹ ಸಮಯ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಮಯ ಆಗಿದೆ 8 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಫಿನ್ಟೆಕ್ ಕ್ಷೇತ್ರ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದು, ದೇಶದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಈ ಯಶಸ್ಸಿನ ಸಾರಥಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಮುಂಬೈನಲ್ಲಿ ನಿನ್ನೆ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ 5ನೇ ಭಾರತ್ ಜೋಡೋ ಯಾತ್ರೆ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸಂಜೆ ಅವರು ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಅಭಿವೃದ್ಧಿ ನೀತಿ ಕುರಿತ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭಾರತ ಮತ್ತು ಕುವೈತ್ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಒಪ್ಪಿಕೊಂಡಿವೆ. ಭಾರತ ಮತ್ತು ಕುವೈತ್ ನಡುವಿನ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ನಿನ್ನೆ ಕುವೈತ್ನಲ್ಲಿ ನಡೆಯಿತು. ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧೀನದಲ್ಲಿರುವ ಪ್ರಮುಖ ಸಾರ್ವಜನಿಕ ಸಂಪರ್ಕ ಕೇಂದ್ರವಾದ ನವೀಕೃತ ನೆಹರು ತಾರಾಲಯವನ್ನು ನವದೆಹಲಿಯಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯದ ಪಾಲಿನ ಗೌರವಧನವನ್ನು ತಿಂಗಳಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಹಾಗೂ ಸಹಾಯಕಿಯರ ರಾಜ್ಯದ ಪಾಲಿನ ಗೌರವಧನವನ್ನು ತಿಂಗಳಿಗೆ 2,000 ರೂಪಾಯಿ ಹೆಚ್ಚಿಸಲಾಗಿದೆ. 2026ರ ಏಷ್ಯನ್ ಗೇಮ್ಸ್ಗೆ ತೆರಳಲಿರುವ ಭಾರತೀಯ ತಂಡಕ್ಕೆ ನವದೆಹಲಿಯಲ್ಲಿ ನಿನ್ನೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ತಂಡದ ಅಧಿಕೃತ ಜರ್ಸಿಯನ್ನು ಅನಾವರಣಗೊಳಿಸಲಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ತೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿರ್ಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಶುಭೋದಯ ಕರ್ನಾಟಕದಲ್ಲಿ ಚಲನಚಿತ್ರ ಗೀತೆಗಳನ್ನ ಕೇಳ್ತಾ ಹಾಗೆಯೇ ಈ ದಿನದ ಒಂದಿಷ್ಟು ಮಾಹಿತಿ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಸಾಗಬಹುದು. ಮೊದಲಿಗೆ ಕೇಳಿ ರನ್ನ ಚಿತ್ರದಿಂದ ಟಿಪ್ಪು ಮತ್ತು ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ರಾಟೆ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಎಪಿ ಅರ್ಜುನ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಧ್ವನಿಯಾದಂಥ ಗೀತೆ. ಗೌಸ್ಪೀರ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದಿಂದ ಈ ಗೀತೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನಮಸ್ತೆ, ಶುಭೋದಯ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಲನಚಿತ್ರ ಗೀತೆಗಳನ್ನ ಕೇಳ್ತಾ ಸಾಗ್ಬೋದು. ಹಾಗೆ ಈ ದಿನ ಏನು ಸೆಪ್ಟೆಂಬರ್ 9 ಏನಿದೆ, ಇದನ್ನು ನಾವು ಹಿಮಾಲಯ ದಿನ ಅಥವಾ ಹಿಮಾಲಯ ದಿವಸ್ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಹಿಮಾಲಯದ ಒಂದು ಪರಿಸರ ಸಮತೋಲನ ಅಥವಾ ನೀರಗಲ್ಲುಗಳು ಮತ್ತು ಜಲಸಂಪನ್ಮೂಲಗಳ ಸಂರಕ್ಷಣೆಯ ಕುರಿತು ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈಗ ಕೇಳಿ ಚೆಲುವಿನ ಚಿತ್ತಾರ ಚಿತ್ರದಿಂದ ಇರಲಾರೆ ಚೆಲುವೆ ಎಂಬ ಗೀತೆ. ಕುನಾಲ್ ಗಂಜವಾಲ ಮತ್ತು ಶ್ರೇಯಾ ಘೋಷಾಲ್ ಸ್ಟೀಫನ್ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಕೃಷ್ಣಲೀಲಾ ಚಿತ್ರದಿಂದ ಶಶಾಂಕ್ ಶೇಷಗಿರಿ ಅವರ ಧ್ವನಿಯಲ್ಲಿ, ಶಿವತೇಜಸ್ವಿ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ಮಾಸ್ಟರ್ ಪೀಸ್ ಚಿತ್ರದಿಂದ ರಾಕಿಂಗ್ ಸ್ಟಾರ್ ಮತ್ತು ಚಿಕ್ಕಣ್ಣ ಅವರ ಧ್ವನಿಯಲ್ಲಿ, ಮಂಜು ಮಾಂಡವ್ಯ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈಗ ಕೇಳಿ ನೀನೆಲ್ಲೋ ನಾನಲ್ಲೇ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಹೇಮಂತ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ ರಮೇಶ್ ಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಪಲ್ಲಕ್ಕಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಚೈತ್ರಾ ಅವರ ಧ್ವನಿಯಲ್ಲಿ ಹೃದಯ ಶಿವ ಅವರ ಸಾಹಿತ್ಯ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಈ ದಿನವನ್ನ ನಾವು ಶಿಕ್ಷಣವನ್ನ ದಾಳಿಯಿಂದ ರಕ್ಷಿಸುವ ಅಂತಾರಾಷ್ಟ್ರೀಯ ದಿನವನ್ನಾಗಿ ಕೂಡ ಆಚರಣೆ ಮಾಡೋದನ್ನ ಕಾಣ್ತೀವಿ. ಇದನ್ನ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಭಾರತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಆಚರಣೆಯನ್ನ ನಾವು ಕಾಣಬಹುದು. ಇನ್ನು ಸಮಯ ಆಗಿದೆ 8:55 ನಮ್ಮ ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯಾಗಿದೆಯಾಗಿ ಇದೀಗ ಅಭಿ ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಮಹಾಲಕ್ಷ್ಮಿ ಅಯ್ಯರವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳುಗರಿಗೆ. ಇಂದಿನ ವಿಶೇಷ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಇಂದಿನ ವಿಶೇಷ ಏನು ಅಂತ ಹೇಳೋದಾದ್ರೆ, ಇವತ್ತು ಹಿಮಾಲಯ ದಿವಸ. ಅದರ ಸಲುವಾಗಿ ನಾವು ಹಿಮಾಲಯದ ಮಹತ್ವ, ಅದರ ಒಂದು ಸೌಂದರ್ಯದ ವರ್ಣನೆ, ಹಾಗೆ ಅದರ ಒಂದು ಮಹತ್ವ ನಮ್ಮ ದೇಶಕ್ಕೆ ಏನಿದೆ ಅಂತೇಳಿ ನಾವು ಮಾತಾಡ್ತಾ ಸಾಗ್ಬೋದು. ಇನ್ನು ಈ ದಿನವನ್ನು ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಹಿಮಾಲಯ ಪ್ರದೇಶದ ಒಂದು ದುರ್ಬಲವಾದಂತಹ ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವಂತಹ ಸಲುವಾಗಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಅಂಥೇಳಿ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 9 ಹಿಮಾಲಯ ದಿವಸ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಹವಾಮಾನ ಬದಲಾವಣೆ, ಮಾಲಿನ್ಯ ಮತ್ತು ನಿರ್ವಹಿಸಿದಂತಹ ಪ್ರವಾಸೋದ್ಯಮದಿಂದ ಹಿಮಾಲಯದ ಕಾಡುಗಳು ಅಥವಾ ಹಿಮನದಿಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಿಸಬೇಕು ಮತ್ತು ಅದರ ಒಂದು ಅಗತ್ಯತೆ ಏನಿದೆ ಅದನ್ನೆಲ್ಲ ಏನು ಅದರ ಮಹತ್ವವನ್ನು ನೀಡಲಿಕ್ಕೆ ಅಂತೇಳಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈಗ ಕೇಳಿ ಶಬ್ದವೇದಿ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಇನ್ನು ನಮ್ಮ ಹಿಮಾಲಯ ಪರ್ವತ ಶ್ರೇಣಿ ಪ್ರಕೃತಿಯ ಅದ್ಭುತಗಳಲ್ಲಿ ಒಂದು ಅಂತಾನೆ ಹೇಳುವುದು. ಭಾರತಕ್ಕೆ ಭೌಗೋಳಿಕವಾಗಿ ಆಗಲಿ ಅಥವಾ ಸಾಂಸ್ಕೃತಿಕವಾಗಿ ಪರಿಸರ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದದ್ದು. ಪ್ರಪಂಚದ ಅತಿ ಎತ್ತರದ ಮೌಂಟ್ ಎವರೆಸ್ಟ್, ಕಾಂಚನಜುಂಗ ಸೇರಿದಂತೆ ನೂರಾರು ಶಿಖರಗಳನ್ನ ಸದಾ ಹಿಮದಿಂದ ಕಂಗೊಳಿಸುವಂತೆ ಮಾಡಿರೋದೇ ಈ ಒಂದು ಹಿಮಾಲಯ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಮನಸೆಳೆಯುವಂತಹ ನದಿಗಳು ಕೂಡ ಇದೆ, ಸರೋವರಗಳಿದೆ. ಹಿಮನದಿಗಳಿಂದ ಹುಟ್ಟುವಂತಹ ನದಿಗಳು ಪ್ಯಾಂಗಾಂಗ್ ಸೋ ಮತ್ತು ಚಾಂಗುನಂತಹ ಎತ್ತರದ ಪ್ರದೇಶಗಳ ಸರೋವರಗಳು ನೈಸರ್ಗಿಕ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂತ ಹೇಳ್ಬೋದು. ಈಗ ಕೇಳಿ ಕಾಂಚನಗಂಗಾ ಚಿತ್ರದಿಂದ ಸೋನು ನಿಗಮ್ ಮತ್ತು ವೈಶಾಲಿ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆ.

ಇದು ಹಿಮಾಲಯದ ಒಂದು ತಪ್ಪಲಿನಲ್ಲಿ ಶಿಮ್ಲಾ, ಮನಾಲಿ, ಡಾರ್ಜಲಿಂಗ್ ಹಾಗೆ ನೈನಿತಾಲ್ನಂತಹ ಅನೇಕ ಜಗತ್ತಿನ ಪ್ರಸಿದ್ಧ ಪ್ರವಾಸಿ ತಾಣಗಳು ಕೂಡ ಈ ಒಂದು ಹಿಮಾಲಯದ ಮಡಿಲಿನಲ್ಲಿವೆ ಅಂತ ಹೇಳ್ಬೋದು. ಇನ್ನು ನದಿಗಳ ಉಗಮ ಸ್ಥಾನ ಕೂಡ ಹಿಮಾಲಯ ಆಗಿದೆ. ಅಂತಹ ನದಿಗಳು ಗಂಗಾ, ಯಮುನಾ, ಸಿಂಧು ಮತ್ತು ಬ್ರಹ್ಮಪುತ್ರ, ಇಂಥ ಒಂದು ಜೀವ ನದಿಗಳಿಗೆ ಹಿಮಾಲಯ ಮೂಲ ಆಧಾರವಾಗಿದೆ ಅಂತಲೇ ಹೇಳ್ಬೋದು. ಈಗ ಹೇಳಿ, ಶಾನ್ ಅವರ ಧ್ವನಿಯಲ್ಲಿರುವಂತಹ ಒಂದು ಗೀತೆ, ಹುಡುಗಾಟ ಚಿತ್ರದಿಂದ ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಇದೆ. ಶ್ರೇಯಾ ಘೋಷಾಲ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೂಡಿಸಿದ್ದಾರೆ.

ಇನ್ನು ಹಿಮಾಲಯ ಒಂದು ಹವಾಮಾನದ ನಿಯಂತ್ರಣದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದೆ ಅಂತಾನೆ ಹೇಳ್ಬೋದು. ಸೈಬೀರಿಯಾದಿಂದ ಬರುವಂತಹ ಅತಿಯಾದ ಶೀತದ ಮಾರುತಗಳನ್ನೆಲ್ಲ ತಡೆದು ಮಾನ್ಸೂನ್ನ ಮಳೆ ಭಾರತದಲ್ಲೇ ಸುರಿಯೋ ರೀತಿಯಲ್ಲಿ ಇದು ಮಾಡುತ್ತೆ ಅಂತಾನೆ ಹೇಳ್ಬೋದು. ಈಗ ಕೇಳಿ ಮೆರವಣಿಗೆ ಚಿತ್ರದಿಂದ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿನಿ ಅವರ ರಚನೆ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ರಮೇಶ್ ಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಹಾಗೆ ನಮ್ಮ ಹಿಮಾಲಯ ಏನು ಪರ್ವತ ಶ್ರೇಣಿ ಇದೆ, ಇದು ಬರೀ ಒಂದು ಮನರಂಜನೆ ಅಲ್ಲ, ಪ್ರವಾಸಿಯ ತಾಣವಲ್ಲ, ನದಿಗಳ ಉಗಮಸ್ಥಾನ ಅಲ್ಲ, ಅದರ ಜೊತೆ ನಮ್ಮ ಭಾರತಕ್ಕೆ ಒಂದು ನೈಸರ್ಗಿಕವಾದ ರಕ್ಷಣೆ ಕೂಡ ಹೌದು. ಹೇಗಪ್ಪ ಅಂತ ಹೇಳಿದ್ರೆ, ಭಾರತದ ಉತ್ತರ ಗಡಿಯ ಒಂದು ಕಾವಲುಗಾರನಂತೆ ನಮ್ಮ ಭಾರತವನ್ನು ಸಂರಕ್ಷಣೆ ಮಾಡ್ತಾ ಇದೆ, ಹಾಗೆ ನಮ್ಮ ದೇಶಕ್ಕೆ ಭದ್ರತೆಯನ್ನು ಒದಗಿಸ್ತಾ ಇದೆ ನಮ್ಮ ಹಿಮಾಲಯ ಪರ್ವತ ಶ್ರೇಣಿ. ಈಗ ಕೇಳಿ ಒಂದು ಮುಟ್ಟೆಯ ಕಥೆ ಚಿತ್ರದಿಂದ, ಮಿದುನ್ ಮುಕುಂದನ್ ಅವರ ಗಾಯನದಲ್ಲಿ, ವಿಶ್ವನಾಥ್ ರಾವ್ ಮತ್ತು ರಾಜ್ ಬಿ ಶೆಟ್ಟಿ ಅವರ ಸಾಹಿತ್ಯ, ಮಿದುನ್ ಮುಕುಂದನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.
1: ಚಂದ ಅವಳ ಕಿರುಲಚ್ಚೆ.

ಟಗರುಪಲ್ಯ ಚಿತ್ರದಿಂದ ಮಾಧುರಿ ಶೇಷಾದ್ರಿ ಅವರ ಗಾಯನದಲ್ಲಿ ಧನಂಜಯ್ ಅವರ ರಚನೆ, ವಾಸುಕಿ ವೈಭವ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್. ಗೀತ ಪ್ರಿಯಾ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಇದೆ. ಮೈನಾ ಚಿತ್ರದಿಂದ ಈ ಗೀತೆ.

ಬೆಲ್ ಬಾಟಮ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಗಾಯನದಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ರಿ. ಇನ್ನು ನಮ್ಮ ಹಿಮಾಲಯ ಪರ್ವತ ಶ್ರೇಣಿ ಒಂದು ಆಧ್ಯಾತ್ಮಿಕ ತಾಣ ಕೂಡ ಹೌದು. ಬದ್ರಿನಾಥ್, ಕೇದಾರ್ನಾಥ್, ಕೈಲಾಸ ಮತ್ತು ಅಮರನಾಥದಂತಹ ಪವಿತ್ರ ಯಾತ್ರಾ ಸ್ಥಳಗಳ ನೆಲೆ ಕೂಡ ಹಿಮಾಲಯ ಆಗಿದೆ. ಹಾಗೆಯೇ ಒಂದು ಜೀವ ವೈವಿಧ್ಯತೆಯನ್ನು ಕಾಣುವಂತಹ ತಾಣ ಈ ನಮ್ಮ ಹಿಮಾಲಯ ಅಂತ ಹೇಳ್ಬೋದು. ಅನೇಕ ಅಪರೂಪದಂತಹ ಒಂದು ಮೂಲಿಕೆಗಳು ಅಥವಾ ಕಾಡುಗಳು ಮತ್ತು ಹಿಮಚಿರತೆಯಂತಹ ವನ್ಯಜೀವಿಗಳಿಗೆ ಇದು ಆಶ್ರಯ ತಾಣವಾಗಿದೆ ಅಂತ ಹೇಳ್ಬೋದು. ಇನ್ನೇನು ಸಮಯ ಆಗಿದೆ, 9:53. ನಮ್ಮ ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮ ಇನ್ನೇನು ಮುಗಿಸುವಂತಹ ಸಮಯ ಇದಾಗಿದೆ. ಇಂದಿನ ಮಾಹಿತಿ ಮತ್ತು ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಇದೀಗ ಬ್ಯಾಕ್ ಟು ಬ್ಯಾಕ್ ಎರಡು ಸೂಪರ್ ಹಿಟ್ ಗೀತೆಗಳೊಂದಿಗೆ ಮುಗಿಸ್ತೀವಿ. ಭೂಪತಿ ಚಿತ್ರದಿಂದ ಶ್ರೀನಿವಾಸ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಅದಾದ ನಂತರ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ರಾಜ್ಕುಮಾರ ಚಿತ್ರದಿಂದ ಆಲಿಸಬಹುದು. ಬ್ಯಾಕ್ ಟು ಬ್ಯಾಕ್ ಈ ಗೀತೆಗಳೊಂದಿಗೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶ್ರೀಲಂಕಾ ಯಾವುದೇ ರೀತಿಯ ಬಿಕ್ಕಟ್ಟು ಎದುರಿಸಿದಾಗಲೂ ಭಾರತ ಸದಾ ಅದರ ಬೆನ್ನೆಲುಪಾಗಿ ನಿಲ್ಲಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಮೂರು ದಿನಗಳ ಅಧಿಕೃತ ಪ್ರವಾಸದ ಭಾಗವಾಗಿ ನಿನ್ನೆ ಶ್ರೀಲಂಕಾದ ಕೊಲಂಬೋಗೆ ಭೇಟಿ ನೀಡಿದ ಅವರು ಭಾರತೀಯ ಸಮುದಾಯದವರನ್ನು ಉದ್ದೇಶಿಸಿ ಮಾತನಾಡಿದರು. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ 3 ಅಡಿ 184 ಗ್ರಾಮಗಳ ಪೈಕಿ 87 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆಗೆ ಶೀಘ್ರವೇ ನೋಟಿಫಿಕೇಷನ್ ಹೊರಡಿಸಲಾಗುವುದು, ಕಾನೂನು ಪ್ರಕಾರ ಭೂಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ಬೆಂಗಳೂರು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ 16 ಆವೃತ್ತಿ 2027 ಫೆಬ್ರವರಿ 8-12 5 ದಿನಗಳ ಕಾಲ ಯಲಹಂಕ ವಾಯುಪಡೆ ನೆಲೆಯಲ್ಲಿ ನಡೆಯಲಿದೆ. ಪ್ರದರ್ಶಕರು ಮತ್ತು ವೀಕ್ಷಕರ ಅನುಕೂಲಕ್ಕಾಗಿ ಏರೋ ಇಂಡಿಯಾ .gov.in ಅಧಿಕೃತ ಜಾಲತಾಣವನ್ನು ಆರಂಭಿಸಲಾಗಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗೋವಾದ ಪೋರ್ವೋರಿಯಂ ಎಲಿವೇಟೆಡ್ ಕಾರಿಡಾರ್ ಅನ್ನು ಇಂದು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 66 ನಿರ್ಮಿಸಲಾಗಿರುವ ಷಟ್ ಪಥಗಳ ಈ ಕಾರಿಡಾರ್ 5 ಕಿಲೋಮೀಟರ್ಗೂ ಹೆಚ್ಚು ಉದ್ದವಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಪರಸ್ಪರ ದಾಳಿಯಿಂದ ಪಶ್ಚಿಮ ಏಷ್ಯಾದ್ಯಂತ ಉದ್ವಿಗ್ನತೆ ತೀವ್ರಗೊಂಡಿದ್ದು ಸಂಘರ್ಷ ಮತ್ತು ವಿಸ್ತರಿಸುವ ಆತಂಕ ಎದುರಾಗಿದೆ. ಕಳೆದ 2 ದಿನಗಳಲ್ಲಿ ಅಮೆರಿಕದ ಯುದ್ದ ನೌಕೆಯ ಮೇಲೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ದಾಳಿ ನಡೆಸಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಹಾಲಿ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಹಾಗೂ ಅಗ್ರಶ್ರೇಯಾಂಕಿತ ಅರೀನಾ ಸಬಲೆಂಕಾ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಮುಖ್ಯಾಂಶಗಳು 11 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಮಧುರ ಗೀತೆಗಳು ಹಾಗೆ ಕೆಲವೊಂದು ಅಪರೂಪದ ಗೀತೆಗಳನ್ನ ಕೇಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈಗ ಕೇಳಿ ಬಿ ವಸಂತ ಅವರ ಧ್ವನಿಲಿ, ಚಿ ಸದಾಶಿವಯ್ಯ ಅವರ ಸಾಹಿತ್ಯ, ಬಿ ವಸಂತ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ರಾಜನರ್ತಕಿಯ ರಹಸ್ಯ ಚಿತ್ರದಿಂದ ಈ ಗೀತೆ.

ಖದೀಮಾ ಕಳ್ಳರು ಚಿತ್ರದಿಂದ ಈ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ರಚನೆ, ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾದಂತಹ ಈ ಒಂದು ಗೀತೆ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವೇ ಇದೆ, ಟಿ ವಿ ರಾಜು ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಚಿಕ್ಕಮ್ಮ ಚಿತ್ರದಿಂದ.

ಆಲೆಮನೆ ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಶ್ವಥ್ ವೈದಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಅಣ್ಣ ತಮ್ಮ ಚಿತ್ರದಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಈಗ ಕೇಳಿ ಭಲೆ ಬಸವ ಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜೇಶ್ವರ ರಾವ್ ಎಸ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.
2: ಓಹೋ ಭಲೆ ಬಸವ ಮಾತಾಡೋ ಬೀದಿ ಬಸವ

ಸಾಕು ಮಗಳು ಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ನಾಗಪೂಜಾ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಈಗ ಕೇಳಿ ಮಣ್ಣಿನ ಮಗ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತಾ ಪ್ರಿಯಾ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ. ಅದಾದ ನಂತರ ಮತ್ತೊಂದು ಹಳೆಯ ಗೀತೆಗಳನ್ನ ಕೇಳಬಹುದು. ಕಲ್ಪವೃಕ್ಷ ಚಿತ್ರದಿಂದ ಈ ಗೀತೆ ಕೃಷ್ಣ ಕಳ್ಳೆ ಅವರ ಒಂದು ಧ್ವನಿಯಲ್ಲಿ, ಕೂರ ಸೀತಾರಾಮ ಶಾಸ್ತ್ರಿ ಅವರ ರಚನೆ, ಜಯದೇವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.
1: ಭಗವಂತ ಕೈ ಕೊಟ್ಟ ಭಗವಂತ ಕೈ

ಸಮಯ ಆಗಿದೆ 10:51:48. ಇನ್ನೇನು ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗ್ತಾ ಬಂತು. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಬ್ಯಾಕ್ ಟು ಬ್ಯಾಕ್ ಮತ್ತೆರಡು ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. ಜಾಕ್ ಪಾಟ್ನಲ್ಲಿ CID 999 ಚಿತ್ರದಿಂದ ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ, MN ಬಾಬು ಅವರ ಸಾಹಿತ್ಯ, GK ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆನ ಮೊದಲಿಗೆ ಕೇಳಿ. ಅದಾದ ನಂತರ ಸರ್ವಮಂಗಳ ಚಿತ್ರದಿಂದ PB ಶ್ರೀನಿವಾಸ್ ಮತ್ತು PB ಸುಶೀಲಾ ಅವರ ಗಾಯನದಲ್ಲಿ KS ನರಸಿಂಹಸ್ವಾಮಿ ಅವರ ಸಾಹಿತ್ಯವಿರುವಂತಹ ಗೀತೆಗೆ ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆಗಳನ್ನ ಕೇಳಬಹುದು. ಇಲ್ಲಿಗೆ ನಮ್ಮ ಈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ RJ ಲತಾ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು ಬೆಂಗಳೂರು, ಬೆಳಗಾವಿ ಮತ್ತು ಗೋವಾದ್ಯಂತ ಸುಮಾರು 15 ಸ್ಥಳಗಳಲ್ಲಿ ದಾಳಿ ನಡೆಸಿದೆ. ಕಾರ್ಯಾಚರಣೆಯ ಭಾಗವಾಗಿ ಇಡಿ ಅಧಿಕಾರಿಗಳು ಕರ್ನಾಟಕ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿರುವ ನಿವಾಸದ ಮೇಲೆ ದಾಳಿ ನಡೆಸಿದೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇಂದು ಆರಂಭವಾಗಿದ್ದು, ಅಭ್ಯರ್ಥಿಗಳು ಸೆಪ್ಟೆಂಬರ್ 16ರವರೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಬಹುದು. ಎರಡೂ ಕ್ಷೇತ್ರಗಳಲ್ಲಿ ಭದ್ರತೆ ಮತ್ತು ಕಣ್ಗಾವಲು ಕ್ರಮಗಳನ್ನು ಬಲಪಡಿಸಲಾಗಿದೆ. ಕವಿ ಮತ್ತು ಲೇಖಕರಾದ ಭರತೇಂದು ಹರಿಶ್ಚಂದ್ರ ಅವರ ಜನ್ಮದಿನವಾದ ಇಂದು ಅವರಿಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಭರತೇಂದು ಹರಿಶ್ಚಂದ್ರ ಅವರು ಹಿಂದಿ ಭಾಷೆ ಮತ್ತು ಸಾಹಿತ್ಯವನ್ನು ಆಧುನಿಕ ಪ್ರಜ್ಞೆ, ರಾಷ್ಟೀಯ ಹೆಮ್ಮೆ ಮತ್ತು ಸಾಮಾಜಿಕ ಕಾಳಜಿಯೊಂದಿಗೆ ಜೋಡಿಸುವ ಮೂಲಕ ಹೊಸ ದಿಕ್ಕನ್ನು ನೀಡಿದರು ಎಂದು ಓಂ ಬಿರ್ಲಾ ತಿಳಿಸಿದ್ದಾರೆ. ಇತ್ತೀಚಿನ ರಾಜತಾಂತ್ರಿಕ ಪ್ರಯತ್ನಗಳು ಉಕ್ರೇನ್ ರಷ್ಯಾ ಶಾಂತಿ ಮಾತುಕತೆಗಳ ಪುನಾರಂಭಕ್ಕೆ ಸಹಾಯ ಮಾಡುತ್ತಿವೆ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ. ಮಾಸ್ಕೋ ಮತ್ತು ಕೈವ್ಗೆ ಅಮೆರಿಕದ ಹಿರಿಯ ರಾಯಭಾರಿಗಳು ಇತ್ತೀಚೆಗೆ ಭೇಟಿ ನೀಡಿದ ನಂತರ ಗುಟೆರಸ್ ಈ ಹೇಳಿಕೆ ನೀಡಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಭಾರತೀಯ ಪ್ಯಾರಾ ಬಿಲ್ಲುಗಾರರು ಇಂದು ಹಲವು ಪದಕಗಳ ನಿರೀಕ್ಷೆಯಲ್ಲಿದ್ದಾರೆ. ವಿವಿಧ ವಿಭಾಗಗಳ ಚಿನ್ನ ಮತ್ತು ಕಂಚಿನ ಪದಕ ಪಂದ್ಯಗಳಲ್ಲಿ ಭಾರತೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಜೆಸಿಕಾ ಪೆಗುಲಾ ಅಮೆರಿಕದವರೇ ಆದ ಎಮಾ ನವಾರೋ ವಿರುದ್ದ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಎಲ್ಲ ಆತ್ಮೀಯ ಕೇಳಿಗರಿಗೂ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಗೀತೆ. ಬನಾರಸ್ ಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದೆ.

ಕೇಳ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ. ಅಮರನ್ ಚಿತ್ರದ ಹಾಡನ್ನ ಕೇಳಿದ್ರೆ ಭರತ್ ಸಾಯಿಕುಮಾರ್ ಶ್ರುತಿ ಶಿವದಾಸ್ ಅವರ ಧ್ವನಿಯಲ್ಲಿತ್ತು. ವರದರಾಜು ಚಿಕ್ಕಬಳ್ಳಾಪುರ ಅವರ ಗೀತೆಗೆ ಜೆ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತವಿತ್ತು. ಉಡುಂಬ ಚಿತ್ರದ ಗೀತೆ ಹೇಮಚಂದ್ರ ಹಾಗೂ ಮಾನಸ ಹೊಳ್ಳ ಅವರ ಧ್ವನಿಯಲ್ಲಿ ಕೇಳಿಬಂತು. ಸಂತು ಅಲೆಮಾರಿ ಬರೆದ ಗೀತೆಗೆ ವಿನೀತ್ ರಾಜ್ ಮೆನನ್ ಅವರ ಸಂಗೀತ ಸಂಯೋಜನೆ ಇತ್ತು.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ನೀವು ಕೇಳಿದ್ರಿ. ಕುಬುಸ ಚಿತ್ರದ ಗೀತೆ ಈಗ ತಾನೇ ನೀವು ಕೇಳಿದ್ದು ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತ ಪ್ರದೀಪ್ ಚಂದ್ರ ಅವರದಾಗಿತ್ತು. ಅದಕ್ಕಿಂತ ಮುಂಚೆ ನಿನ್ನ ಹೆಸರೇನು ನಿನ್ನ ಹೆಸರೇನು ಅಂತ ವಿಜಯಪ್ರಕಾಶ್ ಅವರು ಕೇಳ್ತಾ ಇದ್ರಲ್ಲ, ಸ್ವೀಟಿ ಚಿತ್ರದ ಗೀತೆಯಾಗಿತ್ತು. ಹಾಡನ್ನು ಬರೆದವರು ಶಿವನಂಜೇಗೌಡ, ಸಂಗೀತ ಸಂಯೋಜನೆ ಮಾಡಿದರು ಅರ್ಜುನ್ ಜನ್ಯ. ಅದಕ್ಕಿಂತ ಮೊದಲು ಮತ್ತೊಂದು ಹಾಡು ಬಂತು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆ ಪ್ರಿಯಾಂಕಾ ಅವರು ಹಾಡಿದರು. ಸುನಿಯವರ ಸಾಹಿತ್ಯ ಸಂಗೀತ ಸಂಯೋಜನೆ ಬಿ ಜೆ ಭರತ್ ಅವರದಾಗಿತ್ತು.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ 11:31 ಸಮಯ ಆಗಿದೆ. ಸೆಪ್ಟೆಂಬರ್ ತಿಂಗಳ 9ನೇ ತಾರೀಕು ಬುಧವಾರದ ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಬಾನುಲಿ ಬಂಧು ಚಂದು. ವಿವಿಧ ಭಾರತಿಯ ಈ ಹೊತ್ತಿನ ಕಾರ್ಯಕ್ರಮ ಕಲಾಭಾರತಿ. ಈಗಾಗಲೇ ನಮ್ಮ ಕೇಳುಗ ಮಿತ್ರರು ಸಂದೇಶ ಹಾಕಿದ್ದಾರೆ, ಇವತ್ತು ನಟಿ ಶುಭಾ ಪೂಂಜಾ ಅವರ ಜನ್ಮದಿನ ಇದೆ, ನೀವು ಅವರದ್ದೇ ಕಲಾಭಾರತಿ ಮಾಡ್ತೀರಾ ಅಂತ. ಹೌದು, ನಾವು ಇವತ್ತು ಶುಭಾ ಪೂಂಜಾ ಅವ್ರ ಬಗ್ಗೆನೇ ಮಾತಾಡ್ತಾ ಅವರ ಚಿತ್ರಗಳ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕೇಳಿ, ಬ್ಯೂಟಿಫುಲ್ ಆಗಿರುವಂಥ ಈ

ಜೈ ಮಾರುತಿ 800 ಚಿತ್ರದ ಹಾಡನ್ನ ನೀವು ಕೇಳಿದೀಗ. ಸಂತೋಷ್ ವೆಂಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಕೆ ಕಲ್ಯಾಣವರು ಬರೆದ ಗೀತೆಗೆ ಅರ್ಜುನ್ ಜನ್ಯವರ ಸಂಗೀತವಿತ್ತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಶುಭಾ ಪೂಂಜಾ ಅವರ ಬಗ್ಗೆ ಒಂದಿಷ್ಟು ಮಾತು, ಒಂದಷ್ಟು ಹಾಡು. ನಮಗೆಲ್ಲ ಗೊತ್ತಿರಬಹುದು, ನಟಿ ಶುಭಾ ಪೂಂಜಾ ಅವರು ಮಾಡಲಿಂಗ್ ಕ್ಷೇತ್ರದಿಂದ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದರು. 2003 ಮಿಸ್ ಚೆನ್ನೈ ಟಾಪ್ ಮಾಡೆಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡರು. ಅದಾದ ಮೇಲೆ ಸಿನಿಮಾದಲ್ಲಿ ನಟಿಸುವ ಅವಕಾಶ ಅವ್ರಿಗೆ ಸಿಕ್ತು. 2004 ತಮಿಳಿನ ಮಾಚಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು. 2006 ಬಂದ ಸಿನಿಮಾ ಜಾಕ್ಪಾಟ್ ಅಂತ, ಆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. 2007 ದುನಿಯಾ ವಿಜಯ್ ಅವರ ಜೊತೆಗೆ ಚಂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆ ಸಿನಿಮಾದ ಮೂಲಕ ಸಾಕಷ್ಟು ಯಶಸ್ಸನ್ನು ಪಡ್ಕೊಳ್ತಾರೆ ಶುಭಾ ಪೂಂಜಾ. ಹಾಗೆಯೇ ಮೊಗ್ಗಿನ ಮನಸ್ಸು ಚಿತ್ರ 2008 ಬಂದದ್ದು, ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾದ ಅದ್ಭುತ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ಎನ್ನುವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು ಶುಭಾ ಪೂಂಜಾ.

0: ಮೊಗ್ಗಿನ ಮನಸ್ಸು ಚಿತ್ರಕ್ಕಾಗಿ ಚಿತ್ರ ಹಾಗೂ ಪ್ರಿಯಾ ಹಿಮೇಶ್ ಅವರು ಹಾಡಿದ ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆಗೆ ಮನುಮೂರ್ತಿಯವರ ಸಂಗೀತ ಇತ್ತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಶುಭಾ ಪೂಂಜಾ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸ್ಲಂಬಾಲ, ತಾಕತ್, ಅಂಜದಿರು, ಕಂಠೀರವ, ಪರಾರಿ, ಜಯಮಾರುತಿ 800, ಅಂಬುಜ ಸೇರಿದ ಹಾಗೆ ಒಂದು ರಿಯಾಲಿಟಿ ಶೋನಲ್ಲಿ ಕೂಡ ಭಾಗವಹಿಸಿದ್ರು. ಶುಭಾ ಪೂಂಜಾ ಅವರು ನಿರೂಪಕಿಯಾಗಿ ಕೂಡ ಒಂದೆರಡು ಕಡೆ ಕೆಲಸ ಮಾಡಿದ್ರು. ಶಶಾಂಕ್ ಅವರ ನಿರ್ದೇಶನದ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಹಾಗೆ ಶುಭಾ ಪೂಂಜಾ ಅವರು ಕೂಡ ಕಾಣಿಸ್ಕೊಂಡಿದ್ರು. ರೇಣುಕಾ ಅನ್ನುವ ಪಾತ್ರದಲ್ಲಿ ಯಶ್, ರಾಧಿಕಾ, ಶುಭಾ ಈ ಮೂರು ಜನರಿಗೆ ಈ ಸಿನಿಮಾ ಒಂದು ಬಿಗ್ ಬ್ರೇಕ್ ಕೊಟ್ಟಿತ್ತು. ಮೊಗ್ಗಿನ ಮನಸ್ಸು ಸಿನಿಮಾ ಸೂಪರ್ ಹಿಟ್ ಆಗೋದಷ್ಟೇ ಅಲ್ಲ, 5 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿತ್ತು. ಅತ್ಯುತ್ತಮ ಸಿನಿಮಾ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ನಟಿ, ಅತ್ಯುತ್ತಮ ಪೋಷಕ ನಟಿ ಅಂತ ಹೇಳಿ ಸಾಕಷ್ಟು ಜನರಿಗೆ ಪ್ರಶಸ್ತಿಯನ್ನು ಕೂಡ ತಂದುಕೊಡ್ತು ಈ ಸಿನಿಮಾ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

ಚಂಡ ಚಿತ್ರದ ಹಾಡನ್ನು ಕೇಳಿದ್ವಿ. ಕುಮಾರ್ ಸಾನು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು ಎಸ್ ನಾರಾಯಣ್. ಮಗಿನ ಮನಸ್ಸು ಚಿತ್ರದಲ್ಲಿ ಆಕ್ಟ್ ಮಾಡಿದ್ರು. ಆಮೇಲೆ ಸ್ಲಂಬಾಲಾ ಸಿನಿಮಾದಲ್ಲಿ ಕೂಡ ಶುಭಾ ಪೂಂಜಾ ಅವರು ನಾಯಕಿಯಾಗಿ ದುನಿಯಾ ವಿಜಯ್ ಜೊತೆಗೆ ಅಭಿನಯ ಮಾಡಿದ್ರು. ಈ ಸಿನಿಮಾವನ್ನು ಸುಮನಾ ಡಿ ಕಿತ್ತೂರು ಅವರು ನಿರ್ದೇಶಿಸಿದ್ರು. ಒಂದು ಭೌಗತ ಲೋಕದ ಕಥೆಯನ್ನು ಬಹಳ ಪರಿಣಾಮಕಾರಿಯಾಗಿ ಸಿನಿಮಾದಲ್ಲಿ ಒಂದು ಯಾವುದೇ ರೀತಿಯ ಅತಿರೇಕವಿಲ್ಲದೆ ತೆರೆ ಮೇಲೆ ತೋರಿಸಿದ್ರು. ಇನ್ನು 2009 ಬಂದ ಸಿನಿಮಾ ತಾಕತ್, ದುನಿಯಾ ವಿಜಯ್ ಮತ್ತು ಶುಭಾ ಪೂಂಜಾ ಅವರು ಪ್ರಮುಖ ಪಾತ್ರದಲ್ಲಿದ್ದಿದ್ದು, ಇದು MS ರಮೇಶ್ ನಿರ್ದೇಶನದ ಸಿನಿಮಾ. ಇದರಲ್ಲಿ ಬಸ್ಯ ಅಂತ ಹೇಳಿ ವಿಜಯ್ ಅವರು ಕಂಡಕ್ಟರ್ ಪಾತ್ರ ಮಾಡ್ತಾರೆ. ಒಂದು ಸ್ಟೋರಿ ಕೂಡ ಬಹಳ ಸೊಗಸಾಗಿ ಹೋಗುತ್ತೆ. ಆ ಊರಿನ ಮುಖಂಡನ ಮಗಳು ಭಾಗ್ಯ ಅಂದರೆ ಶುಭಾ ಪೂಂಜಾ ಅವರು ಆ್ಯಕ್ಟ್ ಮಾಡಿದರು. ಈ ಸಿನಿಮಾದಲ್ಲಿ ಬರುವಂತಹ ಬಹಳಷ್ಟು ಹಾಡುಗಳು ಕೂಡ ಜನರಿಗೆ ತುಂಬ ಇಷ್ಟ ಆಗಿತ್ತು. ಇನ್ನು ಜಯಮಾರುತಿ 800 ಸಿನಿಮಾದಲ್ಲಿ ಶರಣ್ ಅವರು ನಾಯಕರಾಗಿದ್ದರು. ಶುಭಾ ಪೂಂಜಾ, ಶ್ರುತಿ ಹರಿಹರನ್ ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಅಂದರೆ ಶುಭಾ ಪೂಂಜಾ ಅವರು ಸಿನಿಮಾ ಕ್ಷೇತ್ರದಲ್ಲಿ ನಾಯಕಿಯಾಗಿ ಪೋಷಕ ಪಾತ್ರದಲ್ಲಿ, ಅಷ್ಟು ಮಾತ್ರ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಮಾಡ್ಲಿಂಗ್ ತಾರೆ, ಸಿನಿಮಾ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆಯೇ ಮಾಡ್ಲಿಂಗ್ನಲ್ಲಿ ಗುರುತಿಸ್ಕೊಂಡಿದ್ರು. ಮಿಸ್ ಚೆನ್ನೈ ಟಾಪ್ ಮಾಡೆಲ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ರು. ಗ್ಲಾಮರಸ್ ಪಾತ್ರ ಮಾತ್ರ ಅಲ್ಲ, ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ಕೂಡ ಇವರು ತಮ್ಮದೇ ಆದಂಥ ಅಭಿನಯದಿಂದ ಸಿನಿಮಾದಲ್ಲಿ ಪಾತ್ರ ವಹಿಸಿದರು. ಕಿರುತೆರೆಯ ವಾಹಿನಿಯಲ್ಲಿ ಕಾರ್ಯಕ್ರಮಗಳ ನಿರೂಪಕಿಯಾಗಿ, ಹಬ್ಬಗಳ ಸಂದರ್ಭದಲ್ಲಿ ಕೂಡ ಹೋಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಶುಭಾ ಪೂಂಜಾ ಅವರು. ನಟಿ ಮಾತ್ರ ಅಲ್ಲ, 3 or 3 ಅನ್ನುವ ಸಿನಿಮಾಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ನಿರ್ಮಾಪಕಿಯಾಗಿ ಕೂಡ ಕೆಲಸ ಮಾಡಿದ್ರು. ಕನ್ನಡದ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಕನ್ನಡಿಗರ ಮನಗೆದ್ದಂಥ ಚೆಲುವೆ ಶುಭಾ

ಶುಭ ಪುಂಜ ಅವರು 1983 ಸೆಪ್ಟೆಂಬರ್ 9 ಮಂಗಳೂರಿನ ತೋಳು ಕುಟುಂಬದಲ್ಲಿ ಜನಿಸಿದರು. ಅವರ ಬಾಲ್ಯ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಬೆಂಗಳೂರಿನಲ್ಲೇ ನಡೆಯಿತು. ಸಾಂಪ್ರದಾಯಿಕ ತುಳು ಕುಟುಂಬದಲ್ಲಿ ಜನಿಸಿದ ಶುಭ ಪುಂಜ ಮಾಡ್ಲಿಂಗ್, ಸಿನಿಮಾ ನಿರ್ಮಾಣ, ನಟಿಯಾಗಿ ಸಾಕಷ್ಟು ಹೆಸರನ್ನು ಮಾಡಿದವರು. ಈ ದಿನ ಅವರ ಜನ್ಮದಿನ, ಅವರಿಗೆ ಶುಭವಾಗಲಿ, ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ನಮ್ಮ ಈ ದಿನದ ಕಲಾಭಾರತಿ ಕಾರ್ಯಕ್ರಮವನ್ನು ಅಂಬುಜ ಸಿನಿಮಾದ ಹಾಡಿನ ಜೊತೆಗೆ ಕೊನೆ ಮಾಡೋಣ. ಅನುರಾಧ ಭಟ್ ಅವರು ಹಾಡಿದ್ದಾರೆ. ಕೃಷ್ಣಕಾಂತ್ ಡಿ ಮಡಿವಾಳರವರ ಸಾಹಿತ್ಯ, ಪ್ರಸನ್ನ ಕುಮಾರ್ MS ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ನಗರೀಕರಣ ಹಾಗೂ ಹೆಚ್ಚುತ್ತಿರುವ ಸಂಚಾರದ ಅಗತ್ಯಗಳಿಗೆ ತಕ್ಕಂತೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸಿ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸಲು ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಟಿಒಡಿ ನೀತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ನಗರ ಭೂ ಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮೆಟ್ರೋ ಬಸ್ ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ನಡುವೆ ಉತ್ತಮ ಸಂಪರ್ಕ ಕಲ್ಪಿಸುವ ಕುರಿತು ಚರ್ಚಿಸಿದರು. ಸಾರ್ವಜನಿಕ ಸಾರಿಗೆಗೆ ಸುಲಭ ಪ್ರವೇಶ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ಸಂಚಾರಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಖಾಸಗಿ ವಾಹನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದರು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ಪಡಿತರ ಚೀಟಿದಾರರ ಇ ಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇ ಕೆವೈಸಿ ಮಾಡಿಸಿದ್ದ 633,409 ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇ ಕೆವೈಸಿ ದೃಢೀಕರಿಸುವಂತೆ ಸೂಚಿಸಲಾಗಿದೆ. ಇದುವರೆಗೆ 19,012 ಪಡಿತರ ಚೀಟಿದಾರರು ಇ ಕೆವೈಸಿ ದೃಢೀಕರಿಸಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಕೆಆರ್ ದೇವರಾಜ್ ತಿಳಿಸಿದ್ದಾರೆ. ಮಕ್ಕಳನ್ನು ಶಿಕ್ಷಣಕ್ಕೆ ಸೀಮಿತಗೊಳಿಸದೆ ಮನಸ್ಸಿಗೆ ಮನರಂಜನೆ ನೀಡುವ, ಮನೋಬಲವನ್ನು ವೃದ್ಧಿಸುವ, ಅಗಾಧ ಶಕ್ತಿಯನ್ನು ಹೊಂದಿರುವ ನಾಡಿನ ಕಲೆಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಲು ಪಾಲಕರು ಪೋಷಕರು ಪ್ರೋತ್ಸಾಹಿಸಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಗಂಗಾಧರ್ ದೊಡ್ಮನಿ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ವಿಶೇಷ ಘಟಕ ಯೋಜನೆಯಡಿ ಧಾರವಾಡದ ದೊಡ್ಡ ನಾಯಕನಕೊಪ್ಪದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಜಾನಪದ ನೃತ್ಯ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಮಾತನಾಡಿ, ಜೀವನದಲ್ಲಿ ವೃತ್ತಿ ಅಥವಾ ಪ್ರವೃತ್ತಿಯಾಗಿ ಸ್ವೀಕರಿಸುವ ಮೂಲಕ ಕಲೆಯನ್ನು ಆರಾಧಿಸಬೇಕು ಎಂದರು. ದೊಡ್ಡನಾಯಕನ ಕೊಪ್ಪದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯ 4 ಪಾಲಕರಾದ ಮಂಜುನಾಥ ಲಮಾಣಿ ಮಾತನಾಡಿ, ಮಕ್ಕಳು ಮೊಬೈಲ್ ಗೇಳಿನಿಂದ ಹೊರಬಂದು ತಮ್ಮಲ್ಲಿ ಅಡಗಿರುವ ಕಲೆಯನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸುತ್ತಿರುವ ಶಿಬಿರದ ಸದ್ವಿನಿಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಜಾನಪದ ನೃತ್ಯ ತರಬೇತುದಾರರಾದ ಡಾ ಪ್ರಕಾಶ್ ಮಲ್ಲಿಗ್ವಾಡ್, ಅಳಿವಿನ ಅಂಚಿನಲ್ಲಿರುವ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸಲು ಸದಾ ಕಂಕಣಬದ್ದವಾಗಿರುವ ಕನ್ನಡ ಮತ್ತು ಸಂಸ್ಕೃತಿ ಆಯೋಜಿಸಿರುವ ತರಬೇತಿ ಕಾರ್ಯಾಗಾರದ ಸದುಪಯೋಗ ಪಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕೋರಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ 6 ತಿಂಗಳ ಕಾಲ ನಡೆಯುವ ಜಾನಪದ ನೃತ್ಯ ಕಲಾ ತರಬೇತಿಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು. ಸಂಗೀತ ಕೇವಲ ಕಲೆಯಾಗಿರದೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿಕೊಡುತ್ತದೆ. ಭಾರತೀಯ ಕಲೆ ಹಾಗೂ ಕ್ರೀಡೆಗಳು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿ ಸಹಕಾರಿಯಾಗಿವೆ. ಆದ್ದರಿಂದ ಮಕ್ಕಳಿಗೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಲು ಪಾಲಕರು ಪ್ರೋತ್ಸಾಹಿಸಬೇಕು ಎಂದು ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಕರೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಗಿರಿಜನ ಉಪಯೋಜನೆಯಡಿ ಧಾರವಾಡದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಸಂಗೀತ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಪಾಲಕರಾದ ಶ್ವೇತಾ ವಡಗಾವೆ ಮಾತನಾಡಿ, ವಿದ್ಯಾರ್ಥಿಗಳು ಸಂಗೀತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೆಮ್ಮದಿಯ ಬದುಕು ಸಾಗಿಸುವಂತೆ ಮನವಿ ಮಾಡಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ, ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕಗಳಾದ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ, ಚಿತ್ರಕಲೆ, ಶಿಲ್ಪಕಲೆಗಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ಈ ಕಲೆಗಳನ್ನು ನಮ್ಮ ಯುವ ಪೀಳಿಗೆ ಕಲಿಯುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖರಾಗಬೇಕು ಎಂದರು. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮವಿಭೂಷಣ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ
34ನೇ ಪುಣ್ಯಸ್ಮರಣೆ ಅಂಗವಾಗಿ ಇದೇ ತಿಂಗಳ 12ರಂದು ಬೆಳಗ್ಗೆ 9:30ಕ್ಕೆ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಸ್ಮಾರಕ ಭವನದಲ್ಲಿ ಪೂಜೆ ಹಾಗೂ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಂದು ಸಂಜೆ 5:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಅಂಕುಶ್ ನಾಯಕ್ ಅವರ ಸಿತಾರವಾದನ ಹಾಗೂ ಅರ್ಣವ್ ಭುವ ಅವರ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ನೀವು ಕೇಳಿ. ನಮ್ಮ ದೂರವಾಣಿ ಸಂಖ್ಯೆ 0800-22-26-12-57. ಹಾಗೆ ನಮ್ಮ ಇನ್ನೊಂದು ಸಂಖ್ಯೆ 0800-22-26-39-27. ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು.

0: ಸಂಯುಕ್ತ ಚಿತ್ರಕ್ಕಾಗಿ ಚಿವುದಯಶಂಕರ್ ಅವರು ಬರೆದ ಗೀತೆ, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ವಿ.
1: ದುಡಿಮೆಯ ದೇವರು, ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸುಪ್ರಭಾತ ಚಿತ್ರದಾಗಿದೆ ಅನ್ನ ಕೇಳಿದ್ರೆ ಚಿವುದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿತ್ರ ಅವರು ಹಾಡಿಗೆ ಧ್ವನಿಯಾಗಿದ್ರು. 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 12:17:17 ಸಮಯವಾಗಿದೆ. ಕರೆಗೊಂದು ಹಾಡೋ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800-223-7799. ಹೌದು, ವಿವಿಧ ಭಾರತಿಗೆ ಕರೆ ಮಾಡಬೇಕು. ನೀವು ಹಾಡು ಕೇಳಬೇಕು ಅಂದರೆ ನಮಗೆ ಕರೆ ಮಾಡಿ. ನಮ್ಮ ಸಂಖ್ಯೆ 0800-223-7799. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ನೀವು ಕೇಳಬಹುದು. ಇದು ಕರೆಗೊಂದು ಹಾಡು ಕಾರ್ಯಕ್ರಮ.

0: ಪ್ರಜಾಪ್ರಭುತ್ವ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ಶಂಕರ್ ಗಣೇಶ್ ಅವರ ಸಂಗೀತ, ಬಿ ಆರ್ ಛಾಯಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಾಡನ್ನ ನಾವು ಕೇಳಿದ್ವಿ. ಕರಗೊಂದು ಹಾಡು ಕಾರ್ಯಕ್ರಮ ಇದು. ನಮಸ್ಕಾರ. ನಮಸ್ತೆ. ಹಲೋ
1: ಹಲೋ.
0: ನಮಸ್ತೆ. ನನ್ನ ಮಾತು ಕೇಳಿಸ್ತಾ ಇದೆಯಾ? ಯಾರು ಮಾತಾಡ್ತಾ ಇರೋದು? ನೀವು ಯಾರು ಮಾತಾಡ್ತಾ ಇರೋದು? ಲಕ್ಷ್ಮಿ ಅವರು ಬೆಂಗಳೂರಿಂದ. ಹ್ಮ್, ಹೇಳಿ ಲಕ್ಷ್ಮಿ, ಯಾವ ಹಾಡು ಬೇಕು ನಿಮ್ಗೆ? ಯಾವಾಗ್ಲೂ ಇದೇ ಹಾಡು ಕೇಳ್ತಿರಲ್ಲ? ಯಾವಾಗ್ಲೂ ಇದೇ ಹಾಡು ಕೇಳ್ತಿರಲ್ಲ, ಏನ್ ವಿಶೇಷ ಅಂದೆ?
1: ತುಂಬಾ ಚೆನ್ನಾಗಿದೆ ಕೇಳಕ್ಕೆ.
0: ಹ್ಮ್, ಹಾಗೆ ಯಾವಾಗ್ಲೂ ಇದೇ ಹಾಡು ಕೇಳೋದಾ ನೀವು?
1: ಯಾವಾಗೂ ಏನಿಲ್ಲ, ಇವತ್ತೇ ಫಸ್ಟ್ ನಾನು ಕೇಳ್ತಾ ಇರೋದು ಈ ಹಾಡು.
0: ಹೌದಾ, ಬೇರೆ ಹಾಡು ಕೇಳಿದ್ರಾ? ಹ, ಆಯ್ತು. ನಿಮ್ ಇಷ್ಟದ ಹಾಡು ಹಂಗಾದ್ರೆ ಬರುತ್ತೆ ವಿವಿಧ ಭಾರತಿಯಿಂದ. ಕೇಳೋಣ.
1: ಆಯ್ತು,
0: ನಮಸ್ತೆ. ರೌಡಿ ರಂಗಣ್ಣ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಚಿವದೇಶಂಕರ್ ಅವರು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ.

0: 12:26 15 ಸೆಕೆಂಡ್ಗಳ ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆಯಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇದೆ. ಹಾಗಾಗಿ ಸುಧೀಂದ್ರ ಅವರು ಮಲ್ಲೇಶ್ವರಂಿಂದ ಕರೆ ಮಾಡಿ ಹಾವಿನ ಹೆಡೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದರು. ಹಾಗೆ ಚೆನ್ನೈಯಿಂದ ಮಾಧವನ್ ಅವರ ರಿಕ್ವೆಸ್ಟ್, ಮಾನಸ ಸರೋವರ ಚಿತ್ರದ ಗೀತೆ ಕೇಳಿ ಇವೆರಡು ಹಾಡುಗಳು.
1: ಮೈ ನೇಮ್ ಇಸ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್. ಹೇಳ್ಬಾರ್ದ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಅಲ್ಲೇ ನಿಲ್ಲೇ ಹೇಳಿ ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್ ಮೈ ನೇಮ್ ಇಸ್ ರಾಜ್ ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ ಕಿವಿಡಿನಾ ಮಾತಾಡೋ ಬರಲ್ವಾ ಮೂಗಿನ ಇಲ್ಲ ಕೀ ಕೊಟ್ಟು ಬೊಂಬೆನಾ

ಬೇಗೆ ಮುಂಗೋಪ ಏನ್ ಚೆನ್ನ ಅಮ್ಮರಮನು ಇಲ್ಲ ಬೀರಮ್ಮನು ಕುಳ್ಳಮ್ಮನು ಭದ್ರ ಕಾಳಮ್ಮನು ಹೇಳೆ ಬೇಗ ಚಿನ್ನ. ಮೈ ನೇಮ್ ಇಸ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್? ಪ್ಲೀಸ್.

0: ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗಬೇಕಾಗಿತ್ತು, ಆದರೆ ಕರೆಗಳು ಸಿಗ್ತಾ ಇದೆ, ಮಧ್ಯ ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಇದೆ, ಹಾಗಾಗಿ ಅವರು ಕೇಳಿದಂತಹ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಮಾನಸ ಸರೋವರ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿ ಬಂತು. ವಿಜಯ ನರಸಿಂಹ ಅವರು ಗೀತೆಯನ್ನು ಬರೆದಿದ್ದರು, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ನಮಸ್ತೆ. ನಮಸ್ಕಾರ.
1: ನಮಸ್ಕಾರ.
0: ಹಾ, ಯಾರು ಮಾತಾಡ್ತಾ ಇರೋದು?
1: ನಾಗರಾಜ್ ಅಂತ ಮೇಡಮ್ ನನ್ನ ಹೆಸರು.
0: ಎಲ್ಲಿಂದ?
1: ನಾನು ಮತ್ತಿಕೆರೆಯಿಂದ.
0: ಮತ್ತಿಕೆರೆ, ಹೇಳಿ ನಾಗರಾಜ್ ಅವರೇ.
1: ಮೇಡಮ್, ನಾನು ನಿಮ್ಮ ಆಕಾಶವಾಣಿನ ಯಾವಾಗ್ಲೂ ಕೇಳ್ತಾ ಇರ್ತೀನಿ. ನಿಮ್ಮ ಆಕಾಶವಾಣಿ ಅಂತ ಅಂದ್ರೆ ಒಂದು ನಮ್ಗೆ ಒಂದು ಮನರಂಜನೆ ಕೊಡುವಂತದ್ದು, ಮತ್ತೆ ಎಲ್ಲಾ
0: ನೀವು ಸ್ಪೀಕರ್ ಆಫ್ ಮಾಡಿ. ಒಂದ್ ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ಸ್ಪೀಕರ್ ಆಫ್ ಮಾಡಿ, ಇಲ್ಲ ರೇಡಿಯೋ ಸೆಟ್ ಇಂದ ದೂರ ಬನ್ನಿ. ನಿಮ್ಮ ಮಾತು ನನ್ನ ಮಾತು ಎಲ್ಲ ಯಾಕೋ ಬರ್ತಾ ಇದೆ.
1: ಮೇಡಮ್, ಇದು ಯಾಕೆಂದ್ರೆ ನಿಮ್ಮ ಆಕಾಶವಾಣಿ ನಮ್ಗೆ ತುಂಬಾ ಇಷ್ಟ. ನಾನು ರಿಟೈರ್ಡ್ ಮೆನ್ನು. ಕಣ್ಣು ಸ್ವಲ್ಪ ಪ್ರಾಬ್ಲಮ್ ನನ್ಗೆ. ನಮ್ ಮಿಸ್ಸಸ್ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ನಾನ್ ಮನೇಲಿ ಸ್ವಲ್ಪ ವರ್ಕ್ ಮಾಡ್ಕೊಂಡು ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ಕೊಂಡು ಆಕಾಶವಾಣಿ ಹಾಕೊಂಡು ಕೇಳ್ಕೊಂಡು ಕೆಲ್ಸ ಮಾಡ್ತಾ ಇರ್ತೀನಿ. ಆದ್ರಿಂದ ನಿಮ್ಮ ಆಕಾಶವಾಣಿ ನನ್ಗೆ ಎಷ್ಟು ಸುಮಾರು ಒಂದ್ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್, ಸಿಕ್ಕಲಿಲ್ಲ. ನನ್ಗೆ ಸಿಕ್ಬಿಟ್ಟು ಎಷ್ಟು ಖುಷಿ ಆಯ್ತದೆ ಅಂದ್ರೆ, ಅಷ್ಟು ಖುಷಿ ಆಯ್ತದೆ ಮೇಡಮ್. ನಿಜ ಅಲ್ಲ ಮೇಡಮ್, ಈ ರೆಕಾರ್ಡ್ ಇದೆ. ನೀವು ದಯವಿಟ್ಟು ನಾ ಪ್ರೇಕ್ಷಕರಲ್ಲಿ ಇದು ಕೇಳ್ತಾರಲ್ಲ ಮಿಚಿನ್ ಚಿತ್ರ ಗೀತೆಗಳು, ಆ ಕೇಳಿದ್ರಲ್ಲಿ ನಾನು ಬೇಡ್ಕೊಳ್ಳೋದು ಏನು ಅಂದ್ರೆ, ಮನ್ಸನಿಗೆ ಒಂದು ನಮ್ಮ ಜೀವನಕ್ಕೆ ಅಳವಡಿಸುವಂತ ಗೀತೆಗಳನ್ನ ಕೇಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಮುಗ್ಗಿನ ಮನ್ಸಿದೆ.
0: ನಾಗರಾಜು ಅವರಲ್ವಾ ನಿಮ್ಮ ಹೆಸರು? ಈಗ ಏನ್ ಗೊತ್ತಾ, ನಾವ್ ಹಂಗ ಹೇಳಕ್ ಆಗಲ್ಲ. ನೀವ್ ಇಂತ ಹಾಡೆ ಕೇಳಿ, ಅಂತ ಹಾಡೆ ಕೇಳಿ, ಅದನ್ನೇ ಕೇಳಿ, ಇದನ್ನೇ ಕೇಳಿ ಅಂತ ನಾವ್ ಹೇಳಲಿಕ್ ಆಗಲ್ಲ. ಅವ್ರವ್ರ ಇಷ್ಟ. ನಮ್ಮ ಹತ್ರ ನಮ್ಮ ಲೈಬ್ರರಿಯಲ್ಲಿ ಒಂದೇ ನಿಮಿಷ ನಮ್ಮ ಆಕಾಶವಾಣಿನಲ್ಲಿ ಯಾವ ಅವ್ರು ಕೇಳಿದಂತ ಹಾಡಿದ್ರೆ ನಾವು ಹಾಕ್ತಿವಿ. ಆ ಹಾಡಿಲ್ಲ ಅಂದ್ರೆ ಇಲ್ಲ ಅಷ್ಟೇ, ನಾವು ಹೇಳಕ್ ಆಗಲ್ಲ ಹಂಗೆಲ್ಲ. ನಿಮಗೆ ಯಾವ ಹಾಡು ಇಷ್ಟ ಆಗುತ್ತೆ ಅದನ್ನ ನೀವು ಕೇಳ್ತೀರಾ. ಬೇರೆ ಯಾರಿಗೋ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಅವನಿಗೇನೋ ಪ್ರೀತಿ ಪ್ರೇಮದ ಹಾಡು ಇಷ್ಟ, ನಿಮ್ಗೆ ದೇವ್ರ ಹಾಡು ಇಷ್ಟ, ಒಬ್ರಿಗೆ ತಾಯಿ.
1: ಆಮೇಲೆ ಖಾಲಿ ಕ್ವಾರ್ಟರ್ ಬಾಟ್ಲು, ಆಮೇಲೆ ಮುಗ್ಗಿನ ಮನಸ್ಸಲ್ಲಿ ಇದೆ ನೋಡಿ, ನನಗೂ ಹಬ್ಬ ಜೋಡಿ ಹುಡುಗ ಬೇಕು ಇಂತ ಎಲ್ಲ ಹಾಕ್ತಾರಲ್ಲ, ಕೇಳ್ತಾರಲ್ಲ, ಅದು ಸ್ವಲ್ಪ ನಮ್ಗೆ ಬೇಜಾರಿಸಿದೆ. ಇರ್ಲಿ, ಪರವಾಗಿಲ್ಲ, ಅವ್ರ ಇಷ್ಟ, ಅವ್ರ ಇಷ್ಟ ಆದ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಆಕಾಶವಾಣಿ ಧ್ಯೇಯ ಸರ್ವೇ ಜನಾಹ ಸುಖಿನೋ ಭವಂತು ಅಲ್ವಾ. ಯಾರ್ಯಾರಿಗೆ ಯಾರ್ಯಾವ್ದ್ರಲ್ಲಿ ಖುಷಿ ಇದೆಯೋ ನಮಗ್ ಗೊತ್ತಿಲ್ಲ.
1: ರೆಕಾರ್ಡ್ ಇದೆಯಲ್ಲ ಇದು, ಅರಳುಗಳೆ ಅಂತ, ಅದೊಂದು ದೊಡ್ಡ ಸ್ಟೋರಿ ಇದೆ ಮೇಡಮ್.
0: ಈಗ ದೊಡ್ಡ ಸ್ಟೋರಿ ಬೇಡ
1: ಬೇಡ,
0: ಯಾಕಂದ್ರೆ ಎಲ್ಲಾರು ಸ್ಟೋರಿ ಕೇಳ್ತಾ ಹೋದ್ರೆ
1: ಒಬ್ಬ ಮನುಷ್ಯನ ಪ್ರಾಣ ಉಳಿಸಿದ್ದೆ ಅದು. ಹೌದು.
0: ಅಂದ್ರೆ ನಿಮಗ್ ನಿಜವಾಗ್ಲೂ ಆಗಿರೋದ ಅಥವಾ ಸಿನಿಮಾ ಸ್ಟೋರಿ ಹೇಳ್ತಾ ಇದ್ದೀರಾ?
1: ಇಲ್ಲ ಇಲ್ಲ, ನಿಜವಾಗಿರೋದು.
0: ಚಿಕ್ಕದಾಗಿ ಹೇಳ್ಬೇಡಿ, ಜಾಸ್ತಿ ಟೈಮ್ ತಗೊಳ್ಬೇಡಿ, ಚಿಕ್ಕದಾಗಿ ಹೇಳಿ.
1: ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಬಿಡ್ತೀನಿ. ಆ ಹುಡುಗ ತುಂಬಾ ಸಾಲ ಮಾಡ್ಬಿಟ್ಟಿದ್ದಂತೆ, ರೇಷ್ಮೆ ಬೆಳೆ ಮಾಡಿ 4-5 ಲಕ್ಷ ಸಾಲ ಮಾಡ್ಬಿಟ್ಟಿದ್ದಂತೆ. ಅಲ್ಲಿ ಮನೆಗೆ ಬಂದು ಸಿಕ್ಕಾಪಟ್ಟೆ ಬೈತಾ ಇದ್ರಂತೆ. ಅವ್ರ ಸಂಬಂಧಿಕರು ಒಬ್ರು ಬಂದ್ಬಿಟ್ಟು ಹೊಲ್ಸಾಗಿ ಮಾತಾಡ್ಬಿಟ್ರಂತೆ. ಏ, ಹೆಸರಿ ಬಗ್ಗೆ ಏನು ಹೊಲ್ಸಾಗಿ ಮಾತಾಡ್ಬಿಟ್ರಂತೆ. ಅವ್ರು ಹೋಗಿ ನಿರ್ಬಾರ್ದಪ್ಪ ಅನ್ಬಿಟ್ಟು ಮುತ್ತತ್ತಿ ಒಳಗೊಂಡ್ ಹೋಗೋಣ ಅನ್ಬಿಟ್ಟು ಹೋಗಿ, ಅಲ್ಲ ಮುತ್ತತ್ತಿ ಅಲ್ಲ ಕಾವೇರಿ ನದಿ ಇದೆಯಲ್ಲ, ಅಲ್ಲಿಗೆ ಹೋಗಿ ಬಿದ್ದೋಗೋಣ ಅಂತ ಹೋಗ್ತಾ ಇರತ್ತೆ. ಅಲ್ಲಿ ಪೆಟ್ಟಿ ಅಂಗಡಿ ಇತ್ತಂತೆ, ಅಲ್ಲಿ ಬೆಂಕಿ ಪುಟ ತಗೊಂಡು ಹೋದ್ರಂತ ಅವರು. ಆವಾಗ ಈ ರೆಕಾರ್ಡ್ ಬಂದಿತ್ತಂತೆ ಅಲ್ಲಿ
0: ರೇಡಿಯೋದಲ್ಲಿ.
1: ರೇಡಿಯೋದಲ್ಲಿ ಆ ರೆಕಾರ್ಡ್ ಕೇಳ್ಬಿಟ್ಟು ಅಲ್ಲೇ ಬೀಳಿಸಿ ಎತ್ತ ಕೂತಿದ್ನಂತೆ. ಆಮೇಲೆ ಅಳ್ತಾ ಇದ್ನಂತೆ ಮಕ್ಕಳು ನೆನ್ಸ್ಕೊಂಡು. ಆಗ ಒಬ್ಬ ಗೌಡ ಕೂತಿದ್ನಂತೆ ಅಲ್ಲಿ, ಯಾಕಪ್ಪ ಹಿಂಗ್ ಅಳ್ತಾ ಇದೆ ಅನ್ನೋದಕ್ಕೆ, ಹಿಂಗಾಯ್ತು ಸರ್ ಅದಕ್ಕೆ ಬಿದ್ದೋಗೋಣ ಅಂತ ಬಂದೆ, ಈ ರೆಕಾರ್ಡ್ ಕೇಳಿದ್ ನಂಗೆ ಯಾಕೋ ಮನ್ಸು ಹೋಗ್ತು, ಧೈರ್ಯ ಬರ್ತದೆ ಅನ್ನೋದಕ್ಕೆ. ಹೌ, ಏನೇ ನೀನು ಅನ್ಬಿಟ್ಟು ಆಗ ಮಂಡಲ ಪಂಚಾಯತ್ ಆಫೀಸಿದ್ದಾರೆ ನೋಡಿ ಅಧ್ಯಕ್ಷರು, ಅವ್ರಿಗೆ ಫೋನ್ ಮಾಡಿ, ಏನೇ ನಿಮ್ಮ ಮೂರು ಹುಡುಗ ಬಂದು ನಿನ್ ಬಾಯ್ ಇವ್ ಕೆಳಗೆ ಬಿಡ್ತೀನಿ ಅಂತ ಇದ್ದಾನೆ, ಏನ್ ನಿಮ್ ಮನ್ಸ ಬೇಡ ಮಾನತ್ ಬಿಡ್ಲವೇ ನಿಂಗೆ ಅಂತ ಹೋದ್ಮೇಲೆ ಅವರು ಕಳಿಸಿ ಸರ್, ನಾನು ಅವ್ನಿಗೆ ಸಾಲ ಹೆಚ್ಚಿದ್ರು ತೀರಿಸಿ ನಾನು ಉಳಿಸ್ತೀನಿ ಅಂತ ಹೇಳದಂತೆ. ಹಂಗೆ ಅಂತ ರೆಕಾರ್ಡ್ ಮೇಡಮ್ ಇದು.
0: ಅಲ್ಲ, ನಿಜ ಅದು ಸಿನಿಮಾ ನೀವು ಹಾಡು ನೋಡಿದ್ರೆ ನಿಮಗೂ ಅನ್ಸುತ್ತೆ, ಎಂತ ಕೈಲಾಗಲ್ಲ, ನನ್ಗೆ ಇನ್ನೇನ್ ಮುಗ್ದೇ ಹೋಯ್ತು ನನ್ ಬದುಕು ಅನ್ನೋರು ಕೂಡ ಆ ಹಾಡು ಕೇಳಿದ್ರೆ ಏನಾದ್ರೂ ಮಾಡೋಣ, ಹೇಗಾದ್ರೂ ಬದುಕೋಣ
1: ಅಂತ ಒಂದು ಸ್ಫೂರ್ತಿ ಸಿಗುತ್ತೆ.
0: ಖಂಡಿತ, ಹೌದು, ನಿಜ ನಿಜ, ನಿಮ್ ಮಾತು ಸತ್ಯ.
1: ಹೌದು ಮೇಡಮ್.
0: ಆಗ್ಲಿ, ನಿಮ್ ಮಾತು ಕೇಳಿಸ್ಕೊಂಡು ಯಾರ್ಯಾರಿಗೆ ಏನೇನ್ ಕಷ್ಟಗಳಿದೆಯೋ ಅದರಿಂದ ಕೂಡ ಹೊರಗಡೆ ಬರ್ಲಿ, ಅವರು ಸಾಹಸ ಮಾಡ್ಲಿ, ಪ್ರಯತ್ನ ಮಾಡ್ಲಿ, ಕಷ್ಟಪಟ್ಟು ಬದುಕಲಿ.
1: ನಿಮ್ ಜೊತೆ ಮಾತಾಡುದು ನನ್ಗೆ ಏನೋ ಒಂದು ನಿಧಿ ಸಿಕ್ತೇ ಆಗ್ಬಿಡ್ತು.
0: ನಾಗರಾಜ್ ಅವ್ರೇ, ನೀವು ನಗ್ನಗ್ತಾ ಮಾತಾಡ್ತಾ ಇದ್ದೀರಾ, ನಿಮ್ ಖುಷಿ ನಮ್ಗೆ ಅರ್ಥ ಆಗ್ತಾ ಇದೆ. ಒಳ್ಳೆ ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ ನೀವು.
1: ಹೌದು ಮೇಡಮ್,
0: ಬಹಳ ಸಂತೋಷ ಆಯ್ತು,
1: ತುಂಬಾ ಖುಷಿ ಆಯ್ತು ನನ್ಗೂ.
0: ನೀವು ಕೇಳಿದ ಹಾಡನ್ನ ನಾವೀಗ ಹಾಕ್ತಿವಿ ವಿವಿಧ ಭಾರತಿಯಲ್ಲಿ.
1: ಓಕೆ ಮೇಡಮ್.
0: ನಿಮ್ಮಿಂದಾಗಿ ಎಲ್ಲರೂ ಈ ಹಾಡು

0: ಮೈ ಆಟೋಗ್ರಾಫ್ ಚಿತ್ರದ ಹಾಡನ್ನು ಹಾಡಿದವರು ಚಿತ್ರ ಕೆ ಕಲ್ಯಾಣ್ ಅವರು ಬರೆದಿದ್ರು. ಭಾರದ್ವಾಜ್ ಅವರ ಸಂಗೀತ ಸಂಯೋಜನೆ ಇತ್ತು. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಿ. ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
0: ಕಾರ್ಯಕ್ರಮ ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರೆ ಹರೀಶ್ ಮಲ್ಲೇಶ್ವರಂ ಇಂದ, ಮತ್ತೊಬ್ರು ವಿ ಪ್ರಭಾಕರ್ ಉತ್ತರಳ್ಳಿ ಬೆಂಗಳೂರಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಒಳ್ಳಾರ್ತಿ, ಮತ್ತೆ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಕಾವ್ಯ ವಿವರ್ಸ್ ಕಾಲನಿಂದ ನವೀನ್ ಅವರ ಜೊತೆಗೆ ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಶಾಂತಾರಾಮ್ ಜೋಗುಪಾಳ್ಯ ಹೇಳ್ತಾ ಇದ್ರೆ, ಅರಳುವ ಹೂವುಗಳೇ ಆಲಿಸಿ ನನ್ನ ಫೇವ್ರೇಟ್ ಹಾಡು ಕೂಡ, ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಈ ಹಾಡು ಕೇಳಬೇಕು ಅಂತ ಅವರು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಯಾರು ಮಾತಾಡ್ತಾರೆ? ನಮಸ್ಕಾರ. ಹೇಳಿ ಯಾರು?
3: ಮೇಡಮ್, ಮೈನಸ್ ಕೋಟೆಯಿಂದ ರುದ್ರಮುನಿ ಅಂತ. ಮೇಡಮ್
0: ಹೇಳಿ. ರುದ್ರಮುನಿ ಅವರೇ, ಒಳ್ಳೆ ಹೆಸರಪ್ಪ ನಿಮ್ದು.
3: ಪುನೀತ್ ರಾಜ್ಕುಮಾರ್ ಸಾಂಗ್ ಬೇಕಾಗಿತ್ತು.
0: ಯಾವುದು ಪುನೀತ್ ರಾಜ್ಕುಮಾರ್?
3: ಅದೇ ಗೊಂಬೆ ಹೇಳುತ್ತೈತೆ ಅನ್ನೋ ಸಾಂಗ್ ಮೇಡಮ್.
0: ಬೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ?
3: ಹೌದು ಮೇಡಮ್.
0: ರುದ್ರಮುನಿ ಅಂತ ಹೆಸರಿಟ್ಕೊಂಡಿದ್ದೀರಾ, ಏನ್ ವಿಶೇಷ?
3: ಮೇಡಮ್, ಇಲ್ಲಿ ಒಂದ್ ದೇವಸ್ಥಾನ ಐತೆ, ಆ ದೇವಸ್ಥಾನದಲ್ಲಿ ಸ್ವಾಮೀಜಿ ಹೆಸರು ಮೇಡಮ್. ಅದು ಅದೇನು ಕಿಟ್ಟಿದಾರೆ ಅಂತ ಗೊತ್ತಿಲ್ಲ. ಅದರಿಂದ ಆಂಧ್ರ ಕರ್ನಾಟಕ ಗಡಿ ಭಾಗ ಮೇಡಮ್. ಆಂಧ್ರ ಇನ್ನು 5 ಕಿಲೋಮೀಟರ್ ಇರುತ್ತೆ ಅಷ್ಟೇ ನಮ್ಗೆ.
0: ಹೌದಾ?
3: ಹೌದು.
0: ಯಾವ ಜಿಲ್ಲೆ ಆಂಧ್ರ, ಯಾವ ಜಿಲ್ಲೆ ಹೊಂದ್ಕೊಂಡಿದೆ ನಿಮ್ಮೂರು?
3: ಮೇಡಮ್, ಅದು ಅನಂತಪುರ ಜಿಲ್ಲೆ ಬರುತ್ತೆ ಮೇಡಮ್.
0: ತೆಲುಗು ಮಾತಾಡ್ತೀರಾ? ತೆಲುಗು ರೇಡಿಯೋ ಎಲ್ಲ ಕೇಳ್ತೀರಾ?
3: ಕೇಳ್ತೀವಿ ಮೇಡಮ್. ಅನಂತಪುರ ಸ್ಟೇಷನ್ ಇರುತ್ತಲ್ಲ ಮೇಡಮ್, ಅದನ್ನ ಕೇಳ್ತೀವಿ. ಈ ಕಡೆ ನಿಮ್ದು ಕೇಳ್ತಾ ಇರ್ತೀವಿ ಮೇಡಮ್.
0: ವಿವಿಧ ಭಾರತಿನೂ ಕೇಳ್ತೀರಿ?
3: ಕೇಳ್ತಾ ಇರ್ತೀನಿ.
0: ತೆಲುಗು ಮಾತಾಡ್ತೀರಾ?
3: ಮಾತಾಡ್ತೀವಿ ಮೇಡಮ್.
0: ತೆಲುಗು ಮತ್ತೆ ಕನ್ನಡ ಇನ್ಯಾವ ಭಾಷೆ ಮಾತಾಡ್ತೀರಿ
3: ಮೇಡಮ್? ಉರ್ದು ಒಂದ್ ಚೂರ್ ಬರುತ್ತೆ ಮೇಡಮ್, ಸ್ವಲ್ಪ ಬರುತ್ತೆ.
0: ಏನ್ ಕೆಲ್ಸ ಅಲ್ಲೆಲ್ಲ ಆಂಧ್ರ ಗಡಿ ಬಾರ್ಡರ್ ಅಲ್ವಾ, ವಯನ್ ಹೊಸಕೋಟೆನಲ್ಲೆಲ್ಲ ಜಾಸ್ತಿ ಏನ್ ಕೆಲ್ಸ ಮಾಡ್ತಾರೆ ಜನ?
3: ಮೇಡಮ್, ಇಲ್ಲಿ ಮಗ್ಗ ಇದೆ ಮೇಡಮ್, ಪವರ್ ಲೂಮ್. ಆ ಪವರ್ ಲೂಮ್ ಮಗ್ಗ ಬಿಡ್ತಾ ಇರ್ತೀವಿ.
0: ಅಂದ್ರೆ ನೀವು ಮಗ್ಗ ಕೇಳ್ಕೊಂಡು ಕೆಲಸ ಮಾಡ್ತಾ ಇರ್ತೀರಾ?
3: ಹೌದು ಮೇಡಮ್.
0: ಏನು ತಯಾರು ಮಾಡ್ತೀರಿ?
3: ಸಾರೀಸ್ ಮೇಡಮ್.
0: ಸೀರೆ?
3: ಸೀರೆ.
0: ಏನ್ ಹೆಸರಿದೆ ಇವಾಗ? ಭಾಗ್ಯನಗರ ಸೀರೆ, ಇಳಕಲ್ ಸೀರೆ ಅಂತೆಲ್ಲ ಹೇಳ್ತಾರಲ್ಲ, ನಿಮ್ ಕಡೆ ಅದು ಯಾವ ತರ ಸೀರೆ?
3: ಮೇಡಮ್, ನಮ್ ಕಡೆ ತಯಾರು ಮಾಡ್ತಾ ಇರೋದು ಧರ್ಮವರಂ ಪಟ್ಟು ಸೀರೆ ಅಂತ ಹೇಳ್ತಾರಲ್ಲ ಮೇಡಮ್. ಈ ಕಡೆಯಿಂದ ತಯಾರಾಗ್ಬಿಟ್ಟು ಅಲ್ಲಿ ಹೋಗ್ತಾವೆ ಮೇಡಮ್.
0: ಎಲ್ಲ ತರದ್ದು ಕಾಟನ್, ಸಿಲ್ಕ್?
3: ಕಾಟನ್, ಸಿಲ್ಕ್ ಪ್ಯೂರ್ ಎಲ್ಲ ಮಾಡ್ತೀವಿ ಮೇಡಮ್. ಮತ್ತೆ ಕೈಮಗ್ಗನು ಇದಾವೆ ಮೇಡಮ್, ಕೈಮಗ್ಗದಲ್ಲೂ ಸ್ಯಾರಿ ಮಾಡ್ತೀವಿ.
0: ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಕೆಲಸ ಮಾಡ್ಲಿಕ್ಕೆ, ಮಗ್ಗನ ಪವರ್?
3: ಮೇಡಮ್, ಪವರ್ ಲೂಮ್ ಇಷ್ಟ ಆಗುತ್ತೆ ಮೇಡಮ್. ಈಗ ಎಲ್ಲ ಕಂಪ್ಯೂಟರ್ ಎಲ್ಲ ಸಿಸ್ಟಮ್ ಇರುತ್ತಲ್ಲ, ಸೆಲೆಕ್ಟ್ ಮಾಡಿ ಹಾಕೋದಷ್ಟೇ ಮೇಡಮ್.
0: ಯಾರ್ಯಾರೆಲ್ಲ ಕೆಲಸ ಮಾಡ್ತೀರಾ ನಿಮ್ಮ ಮನೆಯಲ್ಲಿ?
3: ಮೇಡಮ್, ನಾನು ನಮ್ಮ ಮಿಸ್ಸಸ್ ಇಬ್ರು ಮಾಡ್ತೀವಿ ಮೇಡಮ್.
0: ಇಬ್ರು? ಉಳಿದವರೆಲ್ಲ?
3: ಉಳಿದ ನಮ್ಮ ಅಪ್ಪಾಜಿ ಸ್ವಲ್ಪ ನಮ್ಗೆ ಸಹಾಯ ಮಾಡುತ್ತೆ, ನಮ್ಮ ಅಮ್ಮಾಜಿ ನಮ್ಮಅಮ್ಮ ಮನೇಲಿ ಇರುತ್ತೆ.
0: ಸೊ ಹಾಗಾಗಿ ಮಗ್ಗ ಮಾಡೋರು ಎಲ್ಲಾರು ಕೇಳ್ಕೊಂಡು ವಿವಿಧ ಭಾರತಿ ಟ್ಯೂನ್ ಮಾಡಿರ್ತೀರಿ. ಹೇಳಿದ್ರಾ ನೀವು, ನನ್ಗೆ ಲೈನ್ ಸಿಕ್ಕಿದೆ ನೋಡಿ, ನಾನು ಮಾತಾಡ್ತಾ ಇದ್ದೀನಿ ರೇಡಿಯೋದಲ್ಲಿ. ಯಾರು? ಓಹೋ, ಅವ್ರ ಜೊತೆ ಮಾತಾಡೋಣ ಕೊಡ್ರಿ. ಕಾಣ್ತಾ ಇದೆ ನೋಡಿ, ಹೆಂಗ್ ನಾಚ್ಕೊತಾ ಇದಾರೆ. ಯಾಕೆ ನನ್ನ ಜೊತೆ
3: ಮಾತಾಡ? ಅವ್ರಿಗೆ ಕನ್ನಡ ಅಷ್ಟೊಂದು ಮಾತಾಡಕ್ ಬರಲ್ಲ.
0: ಏನವ್ರ ಹೆಸರು?
3: ಪ್ರಿಯಾಂಕಾ ಮೇಡಮ್.
0: ನೋಡ್ರಿ, ಪ್ರಿಯಾಂಕಾ ನನ್ ಜೊತೆ ಮಾತಾಡಲ್ಲ ಅಂತಾರೆ.
3: ಅವ್ರಿಗೆ ಕನ್ನಡ ಬರಲ್ಲ ಮೇಡಮ್, ಅವ್ರ ಆಂಧ್ರ ಕಡೆಯಿಂದಾನೆ ಮಾಡ್ಕೊಂಡ್ ಬಂದಿರೋದ್ ನಾವು. ಅನಂತಪುರ ಜಿಲ್ಲೆ ಕಡೆಯಿಂದ ಬರುತ್ತೆ, ಕಲ್ಯಾಣ ದುರ್ಗ ಅವ್ರ ಊರು.
0: ಕಲ್ಯಾಣ ದುರ್ಗ?
3: ಕಲ್ಯಾಣ ದುರ್ಗ ಮೇಡಮ್.
0: ಬೆಂಗಳೂರಿಂದ ಬಸ್ ಹೋಗ್ತಾ ಇರುತ್ತೆ ನೋಡ್ತೀನಿ.
3: ಕಲ್ಯಾಣ
0: ದುರ್ಗ, ವಯನ್ ಹೊಸಕೋಟೆ ಅಂತ
3: ಹಾಕಿದಾರೆ ಮೇಡಮ್.

0: ಧಾರವಾಡದಿಂದ ಪಾಸ್ ಆಗಿ ಹೋಗ್ತಾ ಇರುತ್ತೆ ಬಸ್ಗಳು.
1: ನಿಜ ಮೇಡಮ್, ಬರ್ತಾ ಇರ್ತವೆ.
0: ಅಂತೂ ರೇಡಿಯೋ ಕೇಳ್ತೀರಾ, ಆದ್ರೆ ನಮ್ ಜೊತೆ ಮಾತಾಡಲ್ಲ, ಇರ್ಲಿ ಇರ್ಲಿ ಪರವಾಗಿಲ್ಲ. ಯಾವ ಹಾಡು? ಬೊಂಬೆ ಹೇಳುತ್ತೈತೆ, ಅದೇ ಹಾಡ್ಬೇಕಾ? ಆಗ್ಲಿ, ಕೇಳಿಸ್ಕೊಳ್ಳಿ ನಿಮ್ ಇಷ್ಟದ ಹಾಡು.
1: ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಮೇಡಮ್ ನೀವು.
0: ಥ್ಯಾಂಕ್ ಯು ವೆರಿ ಮಚ್.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ನಮಸ್ತೆ.

0: ರಾಜಕುಮಾರ ಚಿತ್ರದ ಗೀತೆಯನ್ನ ಕೇಳಿದ್ರೆ ಸಾಹಿತ್ಯ ಸಂತೋಷ್ ಆನಂದರಾಮ್, ವಿ ಹರಿಕೃಷ್ಣ ಅವರ ಸಂಗೀತ, ವಿಜಯ ಪ್ರಕಾಶ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ವೇಣುಗೋಪಾಲ್ ಅಂತ ಮೇಡಮ್, ಪುಣ್ಯದಿಂದ.
0: ವೇಣುಗೋಪಾಲ್ ಅವರೇ ಹೇಳಿ.
1: ಇದು ಶ್ರಾವಣಿ ಸುಬ್ರಹ್ಮಣ್ಯದಿಂದ. ನಗುವ ಮುಗುವ ಇವಳ ಹೆಸರೇನು ಅಂತ ಒಂದು ಸಾಂಗ್ ಇದೆ ನೋಡ ಮೇಡಮ್, ತುಂಬಾ ಚೆನ್ನಾಗಿದೆ.
0: ಶ್ರಾವಣಿ ಸುಬ್ರಹ್ಮಣ್ಯನ?
1: ಹೌದೌದು.
0: ಯಾಕಿಷ್ಟ ಈ ಹಾಡು?
1: ಒಳಗಡೆ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಮೇಡಮ್.

0: ಅಂದ್ರೆ ಪೂರ್ತಿ ಹಾಡು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ?
1: ನಿಜ ನಿಜ, ಇದನ್ನ ಕೇಳ್ಬೇಕಂತ ಬಹಳನೇ ಆಸೆ ಆಗುತ್ತೆ ಅವಾಗವಾಗ.
0: ಕೇಳ್ತಾ ಇರ್ತೀರಾ?
1: ಹೌದೌದು, ಕೇಳ್ತಾ ಇರ್ತೀನಿ ಮೇಡಮ್.
0: ಆಯ್ತು, ನಿಮ್ಮ ಇಷ್ಟದ ಹಾಡು ವಿವಿಧ ಭಾರತಿಯಲ್ಲಿ ಬರುತ್ತೆ, ಮತ್ತೇನ್ ಹೇಳ್ತೀರಾ?
1: ಇನ್ನೇನಿಲ್ಲ ಮೇಡಮ್,
0: ಅಷ್ಟೇ ಹಾಡು.
1: ಚೆನ್ನಾಗಿ ಬರುತ್ತೆ, ಕಾರ್ಯಕ್ರಮ ಎಲ್ಲ ನಡೆಸ್ಕೊಡ್ತೀರಾ. ರಾತ್ರಿ ಯಾಕೋ ಹಿಂಗೆ ಇದು ಕಾಲು ರಿಸೀವ್ ಆಗಿಲ್ಲ, ಏನಲ್ಲಿ ಬರ್ಲಿಲ್ಲ ಆಗ. ಇದು ಬಹಳ ಜನ ಬರೀ ಈ ಕೇಳಿದ ಮಾತ್ರ ಸಾಂಗ್ ಗಳು ಮಾತ್ರ ಹಾಕಿದ್ರು, ಅವ್ರ ವಾಯ್ಸ್ ಗಳು ಏನು ಸಿಕ್ಕಿಲ್ಲ ನಮ್ಗೆ, ಕೇಳಕ್ಕಾಗಿಲ್ಲ.
0: ಏನಂದ್ರೆ ವೇಣುಗೋಪಾಲ್ ಅಂತ ಹೇಳಿದ್ರಿ ಹೆಸರು, ನಿಮ್ಗೆ ಯಾವ ತರ ಚಂದ ಹೆಸರು? ಬರೀ ಹಾಡುಗಳು ಈಗ ಕೇಳಿದ ಹಾಡುಗಳು ಹಾಕಿದ್ರೆ ಚೆನ್ನಾಗಿರುತ್ತಾ, ನಮ್ಮ ಲಿಸ್ನರ್ಸ್ ಕೂಡ ಆನ್ ಏರ್ ಬಂದ್ರೆ ಚೆನ್ನಾಗಿರುತ್ತಾ?
1: ಆನ್ ಏರ್ ಬರ್ಬೇಕು ಮೇಡಮ್.
0: ಯಾಕೆ
1: ಕೇಳೋದಂದ್ರೆ? ಹೌದೌದು, ಅವರು ಕೆಲವರು ಉತ್ತರ ಕರ್ನಾಟಕದ ಕಡೆ ಇದು ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ ಅವರು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಕೇಳೋಣ ಕೇಳೋಣ ಅನ್ಸುತ್ತೆ. ಯಾವ ಬೇರೆ ಬೇರೆ ಜನಗಳು ಅಂದ್ರೆ ಬೇರೆ ಬೇರೆ ಊರುಗಳಿಂದ ಮಾತಾಡ್ತಾ ಇರ್ತಾರಲ್ವಾ, ತುಂಬಾನೇ ಅದು ಕೇಳ್ಬೇಕನ್ಸುತ್ತೆ. ಅವ್ರು ಹೊಸ ನಮಗೂ ಪರಿಚಯ ಆದ್ರೆ ಏನೋ ಅನ್ನೋತರ.
0: ಬರೀ ಹಾಡಾಕೋದ್ರ ಬದಲಾಗಿ ಅವರು ಕರೆ ಮಾಡಿ ಮಾತಾಡಿ
1: ಮಾತಾಡಿದ್ರೆ ನಮ್ಗೇನು ಅವರು ನಮಗೂ ಪರಿಚಯ ಅನ್ನೋ ರೀತಿಲಿ ಇರ್ತದೆ.
0: ಹಾಗೆ ಅಲ್ವಾ? ಈಗ ವೇಣುಗೋಪಾಲ್ ಅವ್ರ ಮಾತನ್ನ ನೋಡಿ ಎಷ್ಟೊಂದ್ ಜನ ಕೇಳಿಸ್ಕೊಳ್ತಾ ಇದಾರೆ.
1: ಇಲ್ಲ, ಕೆಲವರು ತುಂಬಾನೇ ಪರಿಚಯ ಏನೋ ಅನ್ನೋ ರೀತಿಲಿ ಮಾತುಗಳು ಮಾತಾಡ್ತಾ ಇದ್ರೆ ನಮ್ಗೇನೋ ಒಂಥರ ಖುಷಿ ಆಗ್ತಿರ್ತದೆ. ಕೇಳೋಣ, ಅಯ್ಯೋ ಇವತ್ ಯಾರು ಮಾತಾಡ್ತಾರೋ, ಇವತ್ ಯಾವತ್ ಯಾರು ಮಾತಾಡ್ತಾರೋ ಅನ್ನೋ ರೀತಿಲಿ ಇರುತ್ತೆ.
0: ಅಂದ್ರೆ ನೀವು ಯಾವಾಗ್ಲೂ ರೇಡಿಯೋ ಕೇಳ್ತಾ ಇರ್ತೀರಾ ಅಥವಾ ಬೇರೆ ಕೆಲಸದ ಮಧ್ಯದಲ್ಲಿ ಕೇಳ್ತೀರಾ? ಹೇಗೆ
1: ಇಲ್ಲ, ಟೈಮ್ ಇದ್ರೆ ಇದನ್ ಮಾತ್ರ ಇದು ನೆಚ್ಚಿನ ಗೀತೆಗಳನ್ನ ಕೇಳ್ಬೇಕಂದ್ರೆ ಕೇಳ್ತಿರ್ತೀನಿ, ಮಂಗಳವಾರ ನೈಟ್ ಕೇಳ್ತೀನಿ. ಟೈಮ್ ಇದ್ದಾಗೆಲ್ಲ ಕೇಳ್ತೀನಿ ಮೇಡಮ್.
0: ಅಂದ್ರೆ ಕರೆಗೊಂದು ಹಾಡು ಕಾರ್ಯಕ್ರಮ ತಪ್ಪದೆ ಕೇಳ್ತೀರಿ?
1: ಕೇಳ್ತೀನಿ. ಹೌದು,
0: ಆಗ್ಲಿ, ಕೇಳೋಣ ನಿಮ್ ಇಷ್ಟದ ಹಾಡು.
1: ಓಕೆ ಓಕೆ ಮೇಡಮ್,
0: ನಮಸ್ತೆ. ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆ, ಸೋನು ನಿಗಮ್ ಹಾಗೂ ನಂದಿತಾ ಅವರ ಧ್ವನಿ, ಕವಿರಾಜ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತ ಸಹಚರರ ನಿವಾಸಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ತಿಳಿಸಿದ್ದಾರೆ.

ವಿದೇಶಗಳಲ್ಲಿ ನಡೆಸಲಾದ ಅಕ್ರಮ ಹೂಡಿಕೆಗಳು ಮತ್ತು ಹಣಕಾಸು ವಹಿವಾಟುಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಒಗ್ಗಟ್ಟಿನ ಭಾರತದ ಸಂದೇಶ ಸಾರುವಲ್ಲಿ ಭಾರತ್ ಜೋಡೋ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕೂಡಲೇ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಲಂಬೋದಲ್ಲಿಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸಾ ನಾಯಕ ಅವರೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಉಭಯ ನಾಯಕರು ಕಡಲ ಪಾಲುದಾರಿಕೆ ಮತ್ತು ಜನರ ಕಲ್ಯಾಣಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸುವುದಾಗಿ ಪುನರುಚ್ಚರಿಸಿದ್ದಾರೆ. ಸೌದಿ ಅರೇಬಿಯಾದ ಪ್ರದೇಶದಲ್ಲಿ ನಾಗರಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಗುರಿಯಾಗಿಸಿ ನಡೆದಿದೆ ಎಂದು ವರದಿಯಾಗಿರುವ ಹೌತಿ ಸಂಘಟನೆಯ ದಾಳಿಗಳನ್ನು ಭಾರತ ಖಂಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಲಾಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಗಾ ಖಾನ್ ಇಂದಿನಿಂದ ಇದೇ 15ರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಚೆನ್ನೈನಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪೂರ್ವ ವಲಯ ನೀಡಿರುವ 708 ರನ್ಗಳ ಗುರಿ ಬೆನ್ನತ್ತಿರುವ ದಕ್ಷಿಣ ವಲಯ ಭೋಜನ ವಿರಾಮದ ವೇಳೆಗೆ ಎಲ್ಲಾ ವಿಕೆಟ್ ಕಳೆದುಕೊಂಡು 336 ರನ್ ಗಳಿಸಿದೆ. ದಕ್ಷಿಣ ವಲಯ 372 ರನ್ಗಳ ಮುನ್ನಡೆ ಸಾಧಿಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಎವಿಸಿ ಪುರುಷರ ವಾಲಿಬಾಲ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಕೇಳ್ತಾ ಕಳಿಸಿರುವಂತಹ ಮೆಸೇಜ್ಗಳು. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ನನ್ನ ಮೆಚ್ಚಿನ ವಿವಿಧ ಭಾರತೀಯ ಕೇಳ್ತಾ ಕೇಳ್ತಾ ನನ್ನ ನಿತ್ಯದ ಕಾಯಕ ಮಾಡ್ತಾ ಇದ್ದೇನೆ ಅಂತಾರೆ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ. ಕೆಂಪಣ್ಣ ವಾಡಪ್ಪಗೋಳ ಕಾರ್ಯಕ್ರಮ ಇಷ್ಟ ಆಗುತ್ತೆ ರೀ ಅಂತ ಹೇಳಿದ್ರೆ, ಕೌಸಲ್ಯ ಬನಶಂಕರಿಂದ ಅಪ್ಪು ಹಾಡು ಬಂದ ತಕ್ಷಣ ವಾವ್ ನಮ್ಮ ಅಪ್ಪು ಹಾಡು ಅಂತ ಹೇಳ್ತಾರೆ. ಬಿ ಎನ್ ಭರತ್ ಭರತ್ ನಗರ ಬೆಂಗಳೂರಿನಿಂದ ಹೇಳ್ತಾರೆ, ಗಡಿ ಭಾಗದ ಕೇಳುಗರ ಜೊತೆಗಿನ ನಿಮ್ಮ ಮಾತುಕತೆ ಇಷ್ಟ ಆಯಿತು, ಕೈಮಗ್ಗದ ಬಗ್ಗೆ ನಮಗೊಂದಿಷ್ಟು ಸಾಮಾನ್ಯ ಜ್ಞಾನ ಕೂಡ ಸಿಕ್ತು ಅಂತ. ಇನ್ನು ವಸಂತ್ ಕುಮಾರ್ ವಾಸು ಹಾಸನ್, ಕಾಲು ಸಿಕ್ಕಿತ್ತು ಬಟ್ ಕಟ್ಟಾಗೋಯ್ತು ಟೆಕ್ನಿಕಲ್ ಇಶ್ಯೂಯಿಂದ, ಏನು ಮಾಡೋದು, ಎಷ್ಟು ಸಲ ಟ್ರೈ ಮಾಡಿದ್ರೂ ಆಗ್ತಾನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜ, ತುಂಬ ಕರೆಗಳು ಇವತ್ತು ಮಾತಾಡ್ತಾ ಮಾತಾಡ್ತಾ ಹಾಗೆ ಕಟ್ಟಾಗಿ ಹೋಗ್ತಾ ಇತ್ತು, ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇನ್ನು ಚಂದ್ರಮತಿ ಪ್ರಕಾಶ್ ಅವ್ರಿಗೆ ರಾಜಕುಮಾರ ಚಿತ್ರದ ಹಾಡು ತುಂಬಾ ಇಷ್ಟ ಆಯ್ತಂತೆ. ಹಾಗೆ ರಾಘವೇಂದ್ರ ಕುಂದಾಪುರ ಅವರು ಹೇಳ್ತಾ ಇದ್ರೆ, ನನಗೆ ಇವತ್ತಾದರೂ ಕರೆ ಸಿಗುತ್ತೆ ಅಂತ ಅಂದ್ಕೊಂಡೆ, 2 ರಿಂಗ್ ಆಯಿತು ಆದರೆ ಕರೆ ಸಿಗಲೇ ಇಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದಾರೆ. ಸಿಗುತ್ತೆ, ಖಂಡಿತ ಸಿಗುತ್ತೆ, ಕರೆ ಮಾಡ್ತಾ ಇರಿ, ನಮ್ಮ ಜೊತೆಯಾಗಿರಿ, ವಿವಿಧ ಭಾರತಿ ಕೇಳ್ತಾ ಇರಿ. ಮಾಂಗಲ್ಯ ಬಂಧನ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ ಚಿವುದಯಶಂಕರ್ ಅವರು ಬರೆದಿದ್ದಾರೆ. ಹಂಸಲೇಖ ಅವರ ಸಂಗೀತ ಇದೆ. ಈ ಹಾಡನ್ನು ಕೇಳಿ ಅದಾದ ನಂತರ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. ವಾರ್ತಾ ಪ್ರಸಾರದ ನಂತರ 1:20 2:00 ಬುಧವಾರದ ಮಧ್ಯಾಹ್ನದ ವಿಶೇಷ ಕಾರ್ಯಕ್ರಮ ಪದಬಂಧ ಪ್ರಸಾರವಾಗುತ್ತೆ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ, 5ನೇ ರಹೀಂ ಅಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲ್ಯಾಮ್ ಟೆನಿಸ್, ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಜೀವನದಲ್ಲಿ 25ನೇ ವರ್ಷ ಪೂರೈಸುತ್ತಿರುವ ಸ್ಮರಣಾರ್ಥ ಭಾರತೀಯ ಜನತಾ ಪಕ್ಷ ಬಿಜೆಪಿ ಇದೇ 17ರಿಂದ ಒಂದು ತಿಂಗಳ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಲಿದೆ. ಅಂದು ಪ್ರಧಾನಿ ಅವರ ಜನ್ಮದಿನ ಆಗಿರುವುದು ವಿಶೇಷವಾಗಿದೆ. ನವದೆಹಲಿಯಲ್ಲಿಂದು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್, 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಾರ್ವಜನಿಕ ಸೇವೆಯಲ್ಲಿ ಬರುವ ಅಕ್ಟೋಬರ್ 7ರಂದು 25 ವರ್ಷಗಳನ್ನು ಪೂರೈಸಲಿದ್ದಾರೆ ಎಂದರು. ಈ ಕಾಲಾವಧಿಯಲ್ಲಿ ಪ್ರಧಾನಿ ಸಾರ್ವಜನಿಕ ಸೇವೆಯಿಂದ ರಾಷ್ಟ್ರೀಯ ಸೇವೆಗೆ ಎಂಬ ಮಂತ್ರದಿಂದ ಮಾರ್ಗದರ್ಶನ ಪಡೆದು ತಮ್ಮ ಪಯಣವನ್ನು ದೃಢವಾಗಿ ಮುಂದುವರೆಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಭಾರತದ ಪ್ರಗತಿ ಕೇವಲ ಅಭಿವೃದ್ಧಿಗೆ ಸೀಮಿತವಾಗಿರದೆ ಭಾರತದ ಸಾಂಸ್ಕೃತಿಕ ಗುರುತು ಮತ್ತು ಪರಂಪರೆಯನ್ನು ಸಹ ಬಲಪಡಿಸಲಾಗಿದೆ ಎಂದು ಹೇಳಿದರು. ಸೇವಾ ಸಂಕಲ್ಪ ಅಭಿಯಾನ ರಕ್ತದಾನ ಶಿಬಿರದೊಂದಿಗೆ ಆರಂಭಗೊಳ್ಳಲಿದ್ದು 7ನೇ ಅಕ್ಟೋಬರ್ ಪ್ರಧಾನಿಯವರಿಗೆ ಕೃತಜ್ಞತೆ ಸಲ್ಲಿಸಲು ಗ್ರಾಮ ಮತ್ತು ನಗರ ಪ್ರದೇಶಗಳನ್ನು ಸಂಪರ್ಕಿಸುವ ಸೇವಾ ಜ್ಯೋತಿ ಕಲಶಯಾತ್ರೆಯನ್ನು ಸಹ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆತಿದೆ. ವಾರಣಾಸಿ ರುದ್ರಾಕ್ಷ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಮುದಾಯ ಭವನದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದ್ದಾರೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳು ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆಗಳು, ಪಂಚಾಯಿತಿಗಳು ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಲಂಬೋದಲ್ಲಿಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ನಾಯಕರು ನಿಕಟ ನಾಗರಿಕತೆಯ ಸಂಬಂಧ ಹೊಂದಿರುವ ಭಾರತ ಮತ್ತು ಶ್ರೀಲಂಕಾ, ನೆರೆಹೊರೆ ರಾಷ್ಟ್ರಗಳು ಹಾಗೂ ಕಡಲ ಪಾಲುದಾರರಾಗಿ ಉಭಯ ದೇಶಗಳ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಮುಂದುವರಿಸುವ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ಸಚಿವ ರಾಜನಾಥ್ ಸಿಂಗ್ ಈ ಪ್ರದೇಶದಲ್ಲಿ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಲು ಜಂಟಿ ಕ್ರಮ ಕೈಗೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸಿರುವುದಾಗಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ, 5ನೇ ರಹೀಂ ಅಗಾಖಾನ್ ಇಂದಿನಿಂದ ಇದೇ 15ರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಅವರು ಉಪರಾಷ್ಟ್ರಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಭಾರತ ಭೇಟಿಯ ಭಾಗವಾಗಿ ಅವರು ಅಗಾಖಾನ್ ಅಭಿವೃದ್ಧಿ ಜಾಲ, ವಿವಿಧ ಕಲ್ಯಾಣ ಹಾಗೂ ಸಮುದಾಯ ಉಪಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ನಗರಗಳಾದ ಅಹಮದಾಬಾದ್, ಮುಂಬೈ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಇಸ್ಮಾಯಿಲಿ ಸಮುದಾಯದ 50ನೇ ಇಮಾಮ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ನ್ಯಾಯಮೂರ್ತಿ ಮಹೇಶ್ ಚಂದ್ರ ತ್ರಿಪಾಠಿ ಅವರು ಇಂದು ಬಾಂಬೆ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಹಾರಾಷ್ಟ್ರದ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಪ್ರಮಾಣ ವಚನ ಬೋಧಿಸಿದರು. ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸಿನ ಮೇರೆಗೆ ನ್ಯಾಯಮೂರ್ತಿ ತ್ರಿಪಾಠಿ ಅವರ ನೇಮಕಾತಿಗೆ ರಾಷ್ಟ್ರಪತಿ ಅವರು ಶನಿವಾರ ಅನುಮೋದನೆ ನೀಡಿದ್ದರು. ಅವರು ಬಾಂಬೆ ಹೈಕೋರ್ಟ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ನೇಮಕಾತಿಗೂ ಮುನ್ನ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗೆ 2025-26 ಸಾಲಿನ 27 ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನಗಳನ್ನು ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯವು ಕಳೆದ 30 ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗಾಗಿ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆಯ ಯೋಜನೆಯಡಿಯಲ್ಲಿ ಸರಣಿಯ 27 ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ 100 ವಿದ್ಯಾಲಯಗಳಲ್ಲಿ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ 8 ಪ್ರದೇಶಗಳಲ್ಲಿ ಆಯೋಜಿಸಲಾಗಿತ್ತು. ಸೌದಿ ಅರೇಬಿಯಾದ ಪ್ರದೇಶದಲ್ಲಿ ನಾಗರಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಗುರಿಯಾಗಿಸಿ ನಡೆದಿದೆ ಎಂದು ವರದಿಯಾಗಿರುವ ಹೌತಿ ಸಂಘಟನೆಯ ದಾಳಿಗಳನ್ನು ಭಾರತ ಖಂಡಿಸಿದೆ. ಸೌದಿ ಅರೇಬಿಯಾ ಮೇಲಿನ ದಾಳಿಗಳ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗೆ ಧಕ್ಕೆಯನ್ನುಂಟು ಮಾಡುವ ಮತ್ತು ಬಾಬ್ ಎಲ್ ಮಾಂದೆಬ್ನಲ್ಲಿ ಸಂಚಾರ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಅವರು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಜೆಸ್ಸಿಕಾ ಪೆಗುಲಾ ಅಮೆರಿಕದವರೇ ಆದ ಎಮಾ ನವಾರೋ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪೆಗುಲಾ ಎಮಾ ನವಾರೋ ವಿರುದ್ಧ 3-6, 6-4, 6-3 ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ಸ್ಗೆ ಮುನ್ನಡೆದರು. ಇಂದು ನಡೆಯಲಿರುವ ಇನ್ನೆರಡು ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಷ್ಯಾದ ಮಿರಾ ಆಂಡ್ರಿವಾ ಮತ್ತು ಅಮೆರಿಕದ ಕೋಕೋ ಗೌಫ್ ಹಾಗೂ ಚೀನಾದ ಕ್ವಿನ್ ವೆನ್ ಜೆನ್ ಮತ್ತು ಕಜಕಿಸ್ತಾನದ ಎಲೆನಾ ರೈಬಾಕಿನಾ ಕಣದಲ್ಲಿದ್ದಾರೆ. ಇಸ್ರೇಲ್ ಸರಕುಗಳ ಮೇಲೆ ಯುಕೆ ವಿಧಿಸಿರುವ ವ್ಯಾಪಕ ನಿರ್ಬಂಧಗಳಿಗೆ ಪ್ರತಿಯಾಗಿ ಇಸ್ರೇಲ್ ಪೂರ್ವ ಜೆರುಸೆಲಂನಲ್ಲಿರುವ ಬ್ರಿಟಿಷ್ ಕಾನ್ಸುಲೇಟ್ ಅನ್ನು ಮುಚ್ಚಲು ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25 ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9 ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15 ನಿಜಾರಿ ಇಸ್ಮೈಲಿಗಳ 50 ಇಮಾಮ್ ರಾಜಕುಮಾರ 5 ರಹೀಂ ಆಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9 ಕೋಟಿ

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಎಲ್ಲರಿಗೂ ನಮಸ್ಕಾರ. ಬುಧವಾರದ ಮಧ್ಯಾಹ್ನದ ಕಾರ್ಯಕ್ರಮ ಪದಬಂಧ, ಇದು ವಿವಿಧ ಭಾರತಿಯ ನಿಮ್ಮ ಮೆಚ್ಚಿನ ಸಂಗಾತಿ. ಈ ಸಮಯ ಅಂದರೆ 1:24:15 ಬುಧವಾರದ ಮಧ್ಯಾಹ್ನದ ಈ ಸಮಯ ಅಕ್ಷರಕ್ಕಾಗಿ ನಮ್ಮ ಹುಡುಕಾಟ. ಈ ಅಕ್ಷರಕ್ಕಾಗಿ ಹುಡುಕಾಟ ನಡೆಸುವ ಆಟದಲ್ಲಿ ನೀವು ಕೂಡ ಸೇರಿಕೊಳ್ಳಬಹುದು. ನಾವು ಕೇಳುವಂತಹ ಸರಳ ಪ್ರಶ್ನೆ ಅಥವಾ ಸುಳಿವನ್ನು ಆಧರಿಸಿ ಅಕ್ಷರ ಪದವನ್ನು ಕಂಡುಹಿಡಿದು ನಮಗೆ ನೀವು ಕಳಿಸ್ಕೊಡ್ಬಹುದು. ನಿಮ್ಮ ಉತ್ತರ ಸರಿಯಾಗಿದ್ದರೆ ನೀವು ಕೂಡ ಈ ಆಟದ ಗತ್ತು ಗಮ್ಮತ್ತನ್ನು ಅನುಭವಿಸಿ ಎಲ್ಲರಿಗೂ ಗೊತ್ತಿರುವ ಅಂತಹ ಒಂದಷ್ಟು ವಿಚಾರಗಳನ್ನೇ ನಾವು ಕೂಡ ಕೇಳ್ತೇವೆ. ನಿಮಗೇನಾದರೂ ನಾನು ಒಂದು ಟ್ರೈ ಮಾಡೋಣ ಅನಿಸಿದ್ರೆ ಇವತ್ತು ನಮ್ಮ ಈ ಪದಬಂಧ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿ. ನಮ್ಮ ಸಂಖ್ಯೆಯನ್ನು ಬರ್ಕೊಳ್ಳಿ, 9483091029. ಹೌದು, ಬುಧವಾರದ ಮಧ್ಯಾಹ್ನದ ಗೇಮ್ ಶೋ ಪದಬಂಧ, ಅಕ್ಷರ ಅಕ್ಷರವನ್ನು ಪದ ಪದವನ್ನು ಕಂಡುಹಿಡಿದು ಸರಿಯಾಗಿ ಜೋಡಿಸುವಂತಹ ಈ ಆಟಕ್ಕೆ ನೀವು ಕೂಡ ಸೇರ್ಕೋಬಹುದು. 9483091029 ಇದು ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ. ನಾವು ಕೇಳುವಂತಹ ಸರಳವಾದ ಸುಂದರವಾದ ಪ್ರಶ್ನೆ ಅಥವಾ ಸುಳಿವನ್ನು ಆಧರಿಸಿ ನೀವು ಅಕ್ಷರಗಳನ್ನು ಪದಗಳನ್ನು ಕಂಡುಹಿಡಿದು ನಮಗೆ ಕಳಿಸ್ಕೊಡಿ. ಅದನ್ನೆಲ್ಲ ಜೋಡಿಸಿ ಒಂದು ಪದವನ್ನಾಗಿ ಮಾಡುವಂತಹ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಇನ್ನು ಈ ದಿನ ನಾವು 6 ಅಕ್ಷರಗಳ ಒಂದು ಪದವನ್ನು ರಚನೆ ಮಾಡ್ತೇವೆ. ಹೌದು, 6 ಅಕ್ಷರದ ಪದ. ಆದರೆ ಒಂದು ವಿಷಯ ಏನಪ್ಪ ಅಂದರೆ 5 ಅಕ್ಷರಗಳಿಗೆ ಮಾತ್ರ ಸುಳಿವು ಇದೆ. ಹೌದು, 6 ಅಕ್ಷರಗಳ ಪದವನ್ನು ನಾವು ಕಂಡುಹಿಡಿತೇವೆ, ಅದಕ್ಕೆ 5 ಅಕ್ಷರಗಳ ಸುಳಿವು ಮಾತ್ರ ಸಿಗುತ್ತೆ. 1 ಅಕ್ಷರವನ್ನು ನೀವೇ ಗೆಸ್ ಮಾಡಬೇಕು, ನೀವೇ ಊಹೆ ಮಾಡಬೇಕು, ನೀವೇ ಕಂಡುಹಿಡಿಬೇಕು. ಹಾಗಾಗಿ ಮೊದಲನೆಯ 2 ಅಕ್ಷರಗಳಿಗಾಗಿ ನಮ್ಮ ಹುಡುಕಾಟ ಸಾಗ್ತಾ ಇದೆ. ಈಗ ಪದಬಂಧ ಕಾರ್ಯಕ್ರಮದ ಮೊದಲ 2 ಅಕ್ಷರಗಳ ಹುಡುಕಾಟ ಏನಂತ ಹೇಳಿದ್ರೆ 2ಕ್ಕೆ ತಗೊಳ್ಳಿ ನೀವೀಗ. ನಮಗೆಲ್ಲ ಗೊತ್ತಿರುವಂಥ ಸರಳವಾದ ಸುಂದರವಾದ 2 ಪದಗಳನ್ನು ಹುಡುಕಬೇಕಾಗಿದೆ ನಾವೀಗ. ಇದು ಶಿವನ ವಾದ್ಯ, ಇದು ಶಿವನ ವಾದ್ಯ.

ನಾಲ್ಕು ಅಕ್ಷರದ ಪದ ಒಂದನೇದು. ಎರಡನೇದು ತೀಕ್ಷ್ಣ ತೀವ್ರ ಇಂಥದ್ದೇ ಎರಡು ಅಕ್ಷರದ ಇನ್ನೊಂದು ಪದ. ಶಿವನ ವಾದ್ಯ ನಾಲ್ಕು ಅಕ್ಷರದ ಪದ, ತೀಕ್ಷ್ಣ ತೀವ್ರ ಇಂಥದ್ದೇ ಎರಡು ಅಕ್ಷರದ ಪದ. ಎರಡನ್ನೂ ಕೂಡ ನೀವು ಕಂಡುಹಿಡಿದು ನಮಗೆ ಮೆಸೇಜ್ ಮಾಡಬೇಕು ಬುಧವಾರದ ಪದಬಂಧ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ. ವಿಜಯೋತ್ಸವ ಚಿತ್ರದ ಗೀತೆಯೊಂದಿಗೆ ನಮ್ಮ ಈ ಪದಬಂಧ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಚಿ ಉದಯಶಂಕರ್ ಅವರು ಬರೆದಿರೋದು, ಶಂಕರ್ ಗಣೇಶ್ ಅವರ ಸಂಗೀತ, ರಾಜ್ಕುಮಾರ್ ಭಾರತಿ ಅವರು ಧ್ವನಿಯಾಗಿದ್ದಾರೆ.

ತುಂಬಾ ಉತ್ತರಗಳು ಬಂದಿದೆ, ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ನಮ್ಮ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಶಿವನ ವಾದ್ಯ ನಾಲ್ಕು ಅಕ್ಷರದ ಒಂದು ಪದ, ತೀವ್ರ ತೀಕ್ಷ್ಣ ಇಂಥದ್ದೇ ಎರಡು ಅಕ್ಷರದ ಇನ್ನೊಂದು ಪದವನ್ನು ಕೊಡಿ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಅದಕ್ಕೆ ಸರಿಯಾಗಿ ಅಥವಾ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕಳಿಸ್ಕೊಟ್ಟಿರೋರು ಯಾರ್ಯಾರು ಅಂತ ನೋಡ್ತಾ ಹೋದರೆ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಜಗದಾಂಬಿಕಾ ಹಂಸವೇಣಿ, ಲೀಲಾ ಬೇಗೂರಿನಿಂದ, ಲಿಂಗರಾಜು ಬೊಮ್ಮೇನಹಳ್ಳಿ, ರಾಧಾಕೃಷ್ಣ ಚಲ್ಹಳ್ಳಿ, ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪ, ಪುಷ್ಪ ಪ್ರಶಾಂತ್ ದಾವಣಗೆರೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಅಶೋಕ್ ಕುಮಾರ್ ಹೊಸಕೆರೆ ಹಳ್ಳಿ ಅಂತ ಹಾಕಿದ್ದೀರಾ ನೀವು. ಜಾಸ್ತಿ ಡೀಟೇಲ್ ಅಂದರೆ ನಿಮ್ಮ ಮನೆ, ನಿಮ್ಮ ಊರು, ಅಡ್ರೆಸ್ಸು ಅದೆಲ್ಲ ಕೊಟ್ಟರೆ ನಮಗೆ ನಿಮ್ಮ ಇದು ಕಾಣೋದೇ ಇಲ್ಲ. ಪ್ರವೀಣ್ ಹೊಸಕೋಟೆ ನವೋದಯ ನಗರ ಅಂತ, ಸೌಭಾಗ್ಯ ರಾಜನಕುಂಟೆಯಿಂದ ಈಶಣ್ಣ ಮತ್ತಿಗಾರ ಹಳ್ಳಿ, ಕೌಸಲ್ಯ ಬನಶಂಕರಿಯಿಂದ, ರಾಮಚಂದ್ರಪ್ಪ ಸಂಡೂರು ಜನಾರ್ದನ ಬೆಂಗಳೂರಿನಿಂದ, ಜೆ ಪಿ ನಗರದ ಜಯಶೀಲ ಅವರು, ನಾಗರತ್ನ ಅವರು ಮೂರು ಮೆಸೇಜ್ ಕಳಿಸಿದ್ದೀರಲ್ಲ ಹೇಗೆ, ನಾಗರತ್ನ ರಾಜಾಜಿನಗರದಿಂದ, ಸ್ವರೂಪ್ ಲೋಕೇಶ್ ನಿಮ್ಮ ಹೆಸರೇ ಇಲ್ಲ ಇಲ್ಲಿ, ಮತ್ತು ಚಂದನ ಜಿ ಎಸ್ ಚಿತ್ರದುರ್ಗದಿಂದ, ಮಂಡಿಕಲ್ ಕೃಪಾ ಮಂಗಳ ಅವರು ಮೈಸೂರಿನಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ನಳಿನ್ ಬಾಬು ವಾಸುಕಿ ಸಾಗರ, ರೇಖಾ ಯಲಹಂಕ, ಸಂಗೀತಾ ಫ್ರಮ್ ವಿಜಯಪುರ ಅಂತ ಹಾಕಿದರೆ, ಗೀತಾ ಜೋಶಿ ಕಲಬುರ್ಗಿ ಅಂತ ಹಾಕಿದ್ದಾರೆ, ಮಂಡ್ಯದಿಂದ ಮಹೇಶ್ ಅವರು, ನುಂಕಪ್ಪ ಕಾಂಬಳಿ ಮೊಣಕಾಲ್ಮೂರಿನಿಂದ, ಪವನ್ ಗೂಳೂರಿನಿಂದ, ಹಲೋ ವಿವಿಧ ಭಾರತಿ ಹೇಗಿದ್ದೀರಾ ಅಂತ, 1053 ನಿಮ್ಮ ಹೆಸರು ನಿಮ್ಮ ಊರನ್ನು ಕಳಿಸಿ, ನಾವು ತುಂಬ ಚೆನ್ನಾಗಿದ್ದೇವೆ, ನೀವು ನಮ್ಮ ಪದಬಂಧ ಕಾರ್ಯಕ್ರಮದಲ್ಲಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಡಬಹುದಲ್ಲ. ಬಹರೇನ್ನಿಂದ ಪದ್ಮಾ ಅವರು ಕಳಿಸಿರುವಂಥ ಉತ್ತರ ಸರಿಯಾಗಿದೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ರಾಜ್ಕುಮಾರ್ ಕಾತರ್ಕಿ ಮತ್ತು ಚೈತ್ರ ಡಿ ಎಂ ಅಷ್ಟು ಮಾತ್ರ ಕಾಣ್ತಾ ಇದೆ, ಎನ್ ತಿಪ್ಪೇಸ್ವಾಮಿ ಶಿಕ್ಷಕರು ಅಷ್ಟೇ ಕಾಣ್ತಾ ಇರೋದು. ಧೀರಜ್ ಹಲಸೂರು ಬೆಂಗಳೂರಿನಿಂದ, ನೇತ್ರ ಕೆಂಗೇರಿಯಿಂದ, ಮಂಜು ತಾವರಗೇರ ಅಂತ ಇದೆ, ಬಿ ಎನ್ ಭರತ್ ಬೆಂಗಳೂರಿನಿಂದ, ಸದ್ಯಕ್ಕೆ ಹೆಚ್ ನಾಗೇಶ್ ಶಿವಮೊಗ್ಗದಿಂದ, ಅನುಪಮಾ ಕುಮಾರ ಪಾರ್ಕ್ರಿಂದ, ಪದ್ಮಶ್ರೀ ಕುಟುಂಬ, ಮತ್ತು ಯಾರು, ಕೃಷ್ಣಾರೆಡ್ಡಿ ಗೌರಿಬಿದನೂರಿನಿಂದ, ಮೀನಾಕ್ಷಿ 8ನೇ ಮೈಲಿಯಿಂದ, ಎಸ್ ಬಿ ಎಂ ಕಾಲನಿಯಿಂದ ಭೀಮರಾವ್ ಅವರು, ಅರ್ಪಿತಾ ಬೆಂಗಳೂರಿನಿಂದ, ಇಷ್ಟು ಜನರ ಜೊತೆಗೆ ಇನ್ನೂ ತುಂಬ ತುಂಬ ತುಂಬ ತುಂಬ ಬರ್ತಾನೆ ಇದೆ, ಸದ್ಯಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಸ್, ಎಲ್ಲರಿಗೂ ಕೂಡ ಪ್ರೀತಿಯ ಅಭಿನಂದನೆಯ ಚಪ್ಪಾಳೆಗಳು ಬಂದಿದೆ, ಪ್ರಯತ್ನಕ್ಕಾಗಿ ಸರಿಯಾದಂಥ ಉತ್ತರವನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ. ಹೌದು, ನೀವೆಲ್ಲ ಹೇಳಿರುವ ಹಾಗೆ ಶಿವನ ವಾದ್ಯ ಅದು ಡಮರುಗ. ಹೌದು, ಶಿವನ ವಾದ್ಯ ಡಮರುಗ ಪದ ನಮಗೆ ಸಿಕ್ಕಿದೆ ಸರಿಯಾದಂಥ ಉತ್ತರ. ಹಾಗೆಯೇ ವ್ಯತ್ಯಾಸ ಆಗಿರೋದು ಇಲ್ಲಿ, ಡಮರುಗ ಅಂತೂ ಎಲ್ಲರೂ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಆದರೆ ನಮಗೆ ಬೇಕಾಗಿರುವ ಪದದ ಜೊತೆಗೆ ಬೇರೆ ಬೇರೆ ರೀತಿಯ ಪದಗಳನ್ನು ಕಳಿಸ್ಕೊಟ್ಟಿದ್ರ, ತೀವ್ರ ತೀಕ್ಷ್ಣ ಇದೇ ಥರದ ಎರಡು ಅಕ್ಷರದ ಪದ ಅಂತ ಹೇಳಿದಾಗ, ಬೇರೆ ಬೇರೆ ತೀರ, ಅತಿ, ಆಮೇಲೆ ಕಠೋರ, ಸೂಕ್ಷ್ಮ ಅಂತ ಬೇರೆ ಬೇರೆ ಥರದ ಅರ್ಥಗಳು ಬರುವಂಥ ಪದವನ್ನೆಲ್ಲವನ್ನು ಕೂಡ ಕೊಟ್ಟಿದ್ದೀರಿ. ಅದರ ಜೊತೆಗೆ ಒಂದಷ್ಟು ಜನ ಸರಿಯಾದಂಥ ಪದವನ್ನು ಕೂಡ ಹುಡುಕಿ ಕೊಟ್ಟಿದ್ದೀರಿ. ಅದು ಕಟುವಾದ ಕಟು ಮಾತುಗಳಲ್ಲಿ ಅಥವಾ ಏನು ಬೇಕಾದ್ರೂ ಹೇಳಬಹುದು. ತೀವ್ರ ತೀಕ್ಷ್ಣ ಅದೇ ಥರದ ಇನ್ನೊಂದು ಪದ, ಎರಡು ಅಕ್ಷರದ್ದು ಕಟು, ಈ ಪದವನ್ನು ಕೂಡ ನಾವು ಇಟ್ಕೊಳ್ಳೋಣ. ಡಮರುಗ ಮತ್ತು ಕಟು. ಹೌದು, ತುಂಬ ಜನ ಸರಿಯಾದಂಥ ಉತ್ತರವನ್ನು ಕಳಿಸಿದ್ದೀರಿ. ಆದರೆ ಈಗ ನಮಗೆ ಸಮಯ ಜಾಸ್ತಿ ಇಲ್ಲದೇ ಇರುವ ಕಾರಣದಿಂದ ಒಂದಷ್ಟು ಜನರ ಉತ್ತರವನ್ನು ನಮಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಶಿವನವಾದ್ಯ ಡಮರುಗ ತೀವ್ರ ತೀಕ್ಷ್ಣ ಇಂಥದ್ದೇ ಎರಡು ಅಕ್ಷರದ ಮತ್ತೊಂದು ಪದ ಕಟು, ಇದನ್ನು ನಾವು ತಗೊಂಡಾಗಿದೆ. ಈಗ ನಾವು ಮುಂದಿನ ಸುಳುವಿನ ಕಡೆಗೆ ಹೋಗೋಣ. ಈಗ ನಮಗೆ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ಸನ್ನಿವೇಶವನ್ನು ಹೇಳುವಂಥ ಸಂದರ್ಭಗಳಲ್ಲಿ ಸರಿಯಾದ ಒಂದು ಪದ ಸಿಗೋದಿಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ. ಆದರೆ ಕನ್ನಡದಲ್ಲಿ ಅಂಥ ಸಮಸ್ಯೆ ಏನೂ ಇಲ್ಲ.
ಇವಾಗ ನಮ್ದು ಸ್ವಲ್ಪ ನಾನು ಹೇಳೋದನ್ನ ಗಮನಿಸಿ ನೀವು, ನಿಮ್ಗೆ ಯಾಕಂದ್ರೆ ಪದ ಹುಡುಕೋಕೆ ಅನುಕೂಲ ಆಗ್ಬೇಕಲ್ವಾ. ಮಕ್ಕಳ ನಡಿಗೆ, ಮಕ್ಕಳು ಹೇಗೆ ನಡೀತಾರೆ ಅಂದ್ರೆ ಪುಟ್ ಪುಟ್ಟದಾಗ ಅಲ್ಲಲ್ಲೇ ಅಲ್ಲಲ್ಲೇ ಹೆಜ್ಜೆ ಹಾಕೊಂಡು ನಡೀತಾರೆ. ಇನ್ನು ನಾವು ಕೆಲವೊಂದ್ಸಲ ಪ್ರದಕ್ಷಿಣೆ ಹಾಕುವಾಗ್ಲೂ ಕೂಡ ಅಷ್ಟೇ, ಜಾಸ್ತಿ ಜನ ಇರ್ತಾರೆ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಜನ ಇರ್ತಾರೆ ಅಂದ್ಬಿಟ್ಟು ನಿಧಾನಕ್ಕೆ ಹತ್ರ ಹತ್ರ ಹೆಜ್ಜೆ ಹಾಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ. ಈ ಥರದ ಒಂದು ಸನ್ನಿವೇಶವನ್ನು ಹೇಳುವುದಕ್ಕಾಗಿಯೇ ನಮ್ಮಲ್ಲಿ ಒಂದು ಪದ ಇದೆ, ಮೂರು ಅಕ್ಷರದ ಪದ ಇದೆ. ಕೆಲವು ಸಂದರ್ಭಗಳನ್ನು ವಿವರಿಸುವಾಗ ಒಂದಷ್ಟು ವಿವರಣೆಯನ್ನು ಕೊಡಬೇಕಾಗುತ್ತೆ, ಒಂದೇ ಪದದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮ ಕನ್ನಡದಲ್ಲಿ ಅಂಥ ತೊಂದರೆ ಇಲ್ಲ, ಇಲ್ಲಿ ಎಲ್ಲ ಸಂದರ್ಭಗಳಿಗೂ ಕೂಡ ಪದ ಇದೆ. ಕೆಲವೊಂದ್ಸಲ ನಾವು ಏನು ತುಂಬ ಜನ ಇದ್ದಾಗ ನಿಧಾನವಾಗಿ ಹೆಜ್ಜೆ ಹಾಕ್ತೇವೆ, ಹತ್ರ ಹತ್ರ ಹೆಜ್ಜೆ ಇಡ್ತೀವಿ, ಅದೇ ಥರ ಪುಟ್ಟ ಪುಟ್ಟ ಮಕ್ಕಳು ಕೂಡ ಮೆಲ್ಮೆಲ್ಲಗೆ ನಡೀತಾರಲ್ಲ, ಅದನ್ನು ಒಂದೇ ಪದದಲ್ಲಿ ಕಟ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಭಾಷಾ ವಿಜ್ಞಾನಿಗಳು. ಮೂರು ಅಕ್ಷರದ ಆ ಪದವನ್ನು ನೀವು ತಿಳಿಸಬೇಕು. ಮೂರು ಅಕ್ಷರ, ನಾಲ್ಕು ಅಕ್ಷರದ ಪದಗಳನ್ನು ಕಳಿಸಬೇಡಿ, ಮೂರು ಅಕ್ಷರದ ಪದವನ್ನು ದಯವಿಟ್ಟು ಕಳಿಸ್ಕೊಡಿ. 9483091029 ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ.

ಸುವರ್ಣ ಸೇತುವೆ ಚಿತ್ರಕ್ಕಾಗಿ ವಾಣಿ ಜೈರಾಮ್ ಹಾಗೂ ಪಿ ಜೈತನ್ರನ್ ಅವರು ಹಾಡಿದ ಗೀತೆ ಕೇಳಿ ಬಂತು. ಗೀತಪ್ರಿಯ ಅವರು ಬರೆದಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಏನೇ ಆದರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಚಪ್ಪಾಳೆ ಬರಲೇಬೇಕು. ಅಂದರೆ ನಾನು ಕೇಳಿದ್ದೇನಾಗಿತ್ತು ಅಂತ ಹೇಳಿದ್ರೆ, ಒಂದೊಂದು ಸಲ ನಮಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಂದೇ ಪದದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕನ್ನಡದಲ್ಲಿ ಕೆಲವು ನಿರ್ದಿಷ್ಟವಾದಂಥ ಪದಗಳನ್ನು ಬಳಕೆ ಮಾಡಿದ್ದಾರೆ. ಒಂದೊಂದು ಸಲ ನಾವು ತುಂಬ ಜನ ಇದ್ದಾಗ ನಿಧಾನವಾಗಿ ಹೆಜ್ಜೆ ಹಾಕ್ತೇವೆ, ಹತ್ರ ಹತ್ರ ಹೆಜ್ಜೆ ಇಡ್ತೇವೆ. ಅದೇ ಥರ ಪುಟ್ಟ ಮಕ್ಕಳು ಕೂಡ ಪುಟ್ಟದಾಗಿ ಹತ್ತತ್ರ ಹೆಜ್ಜೆ ಇಟ್ಕೊಂಡು ಓಡಾಡೋದನ್ನು ನಾವು ಗಮನಿಸ್ತೇವೆ. ಈ ಒಂದು ಸನ್ನಿವೇಶವನ್ನು ನಮ್ಮ ಹಿರಿಯರು ಹಾಗೆ ಭಾಷಾ ವಿಜ್ಞಾನಿಗಳು ಮೂರು ಅಕ್ಷರದ ಒಂದು ಪದದಲ್ಲಿ ಹೇಳಿದ್ದಾರೆ. ಯಾವುದು ಆ ಪದ ನಿಮಗೆ ಗೊತ್ತಾದರೆ ನಮಗೆ ಹೇಳಿ ಅಂತ ನನ್ನ ಪ್ರಶ್ನೆ ಆಗಿತ್ತು. ಎಷ್ಟೊಂದು ಚೆನ್ನಾಗಿರುವಂಥ ರಿಪ್ಲೈ ಬಂದಿದೆ, ಎಷ್ಟು ಪ್ರತಿಕ್ರಿಯೆ ಬಂದಿದೆ ಅಂದರೆ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ. ತಪ್ಪೆಜ್ಜೆ, ನಿಧಾನ, ಉಳಿವು, ಪಾದವ, ತೊಪ್ಪೆಜ್ಜೆ, ತೊದಲು, ಮೆಲ್ಲಗೆ, ತತ್ತರಿ, ತೆವಳು, ಹಗುರ, ಮೆಲ್ಲಡಿ, ಪುಟ್ಟಡಿ, ಚಲನೆ, ಧಿ ಹೆಜ್ಜೆ, ಹೀಗೆ ಇಷ್ಟೋ ಪದಗಳು ಮತ್ತೆ ರಿಪೀಟ್ ಆಗಿದೆ. ಇದೇ ಇಷ್ಟು ಪದಗಳನ್ನು ಎಲ್ಲರೂ ಕೂಡ ಬಹಳಷ್ಟು ಜನ ಅಡ್ಡಾಡು ಅಂತ ಕೂಡ ನೀವೆಲ್ಲ ಮೆಸೇಜ್ ಮಾಡಿದ್ದೀರಾ. ಆದರೆ ಅಂದರೆ ಈ ನೀವು ಹೇಳ್ತಾ ಇರೋದು ಕರೆಕ್ಟು, ಆದರೆ ನಾನು ಹೇಳಿದ ಹಾಗೆ ಹತ್ರ ಹೆಜ್ಜೆ ಹಾಕೋದು ತುಂಬ ಜನ ಇದ್ದಾಗ, ದಟ್ಟವಾದ ನಡಿಗೆ ತುಂಬ ಜನ ಇದ್ದಾಗ ಸಾಗುವ ಹೆಜ್ಜೆ, ಇದಕ್ಕೆ ಭಾಷಾ ವಿಜ್ಞಾನಿಗಳು ಕೊಟ್ಟಂಥ ಒಂದು ಪದ ಅದು ದಟ್ಟಡಿ. ದಟ್ಟವಾದ ನಡಿಗೆ ದಟ್ಟಡಿ ಅಂತ ಹೇಳಿ ದಟ್ಟಡಿ ಎನ್ನುವ ಪದವನ್ನು ಗುರುತಿಸಿದ್ದಾರೆ. ಮೆಲ್ಲಡಿ, ಪುಟ್ಟಡಿ, ಇದು ಅಡಿ ಅಂದರೆ ಹೆಜ್ಜೆನೂ ಕೂಡ ತಗೊಳ್ಬಹುದು. ಸಾಮಾನ್ಯವಾಗಿ ಇಲ್ಲಿ ಅಡಿ ಎನ್ನುವ ಪದ ದಟ್ಟಡಿ, ಮೆಲ್ಲಡಿ, ಪುಟ್ಟಡಿ ಎನ್ನುವ ಹಾಗೆ ದಟ್ಟವಾಗಿ ಜನ ಸಮುದಾಯದ ಜೊತೆಗೆ ಸಮೂಹದಲ್ಲಿ ಹೆಜ್ಜೆ ಹಾಕುವಾಗ ದಟ್ಟಡಿ ಅನ್ನುವ ಪದವನ್ನು ಭಾಷಾ ವಿಜ್ಞಾನಿಗಳು ಗುರುತಿಸಿ ಕೊಟ್ಟಿದ್ದಾರೆ. ಇನ್ನೂ ಕೂಡ ಮೆಸೇಜ್ಗಳು ಬರ್ತಾನೇ ಇದೆ. ಎಷ್ಟೊಂದು ಜನ ರಿಪ್ಲೈ ಮಾಡ್ತಾ ಇದ್ದರೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಗೊತ್ತಿಲ್ಲದಿರೋ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಕೂಡ ಖುಷಿ ಆಗ್ತಾ ಇದೆ ಅಂತ ಕೂಡ ಮೆಸೇಜ್ ಮಾಡ್ತಾ ಇದ್ರ. ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಈಗ ಈ ಹೆಸರನ್ನು ಈ ಸಂದರ್ಭದಲ್ಲಿ ಯಾರು ಕೂಡ ದಟ್ಟಡಿ ಅನ್ನುವ ಪದವನ್ನು ಕೊಟ್ಟಿಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಎಲ್ಲರೂ ಏನೇನು ಹೇಳಿದ್ದೀರಾ ಅಂತ ಹೇಳಾಗಿದೆ. ತಪ್ಪೆಜ್ಜೆ, ನಿಧಾನ, ಉಳಿವು, ಪಾದವ, ತೊಪ್ಪೆಜ್ಜೆ, ತೊದಲು, ಮೆಲ್ಲಗೆ, ತತ್ತರಿ, ತೆವಳು, ಹಗುರ, ಮೆಲ್ಲಡಿ, ಪುಟ್ಟಡಿ, ಚಲನೆ, ದಿ ಹೆಜ್ಜೆ, ಇಷ್ಟು ಪದಗಳನ್ನು ನೀವು ಕೊಟ್ಟಿದ್ರಿ. ಇದನ್ನು ತಿಳ್ಕೊಂಡು ನನಗೂ ಕೂಡ ಖಂಡಿತ ಖುಷಿ ಆಯಿತು. ಇನ್ನೊಂದು ಪ್ರಶ್ನೆಯನ್ನು ನಾವು ತಗೊಳ್ಳೋಣ. ಇನ್ನೊಂದು ಪದದ ಹುಡುಕಾಟಕ್ಕೆ ದಟ್ಟಡಿ, ಈ ಪದ ನಮಗೆ ಬೇಕಾಗಿರುವಂಥದ್ದು. ದಟ್ಟಡಿ ಸಿಕ್ಕಿದೆ, ಡಮರುಗ ಸಿಕ್ಕಿದೆ, ಕಟು, ಮೂರು ಪದಗಳು ನಮಗೆ ಸಿಕ್ಕಿದೆ. ಮೂರು ಪದಗಳಿಂದ ನಾವು ಒಂದೊಂದು ಅಕ್ಷರವನ್ನು ತಗೊಳ್ತೇವೆ. ಇನ್ನೊಂದು ಸರಳವಾಗಿ ಇರುವಂಥ ಒಂದು ಸುಳಿಹನ್ನು ನಾನು ಕೊಡ್ತಾ ಇದ್ದೇನೆ ನಿಮಗೆ ಪದಬಂಧ ಕಾರ್ಯಕ್ರಮಕ್ಕೆ. ಇವತ್ತಿನ ನಮ್ಮ ಪದಬಂಧ ಕಾರ್ಯಕ್ರಮದಲ್ಲಿ ನಾವು ಆರು ಅಕ್ಷರಗಳ ಪದವನ್ನು ಕಂಡುಹಿಡಿತೇವೆ. ಆರು ಅಕ್ಷರಗಳಲ್ಲಿ ಐದು ಅಕ್ಷರಗಳ ಸುಳಿವನ್ನು ಕೊಡಲಾಗುತ್ತೆ. ಉಳಿದ ಒಂದು ಅಕ್ಷರ ಯಾವುದು ಅನ್ನೋದನ್ನು ನೀವೇ ಗುರುತಿಸಬೇಕಾಗತ್ತೆ. ಮುಂದಿನ ನಮ್ಮ ಅಕ್ಷರ ಕಂಡುಹಿಡಿಯೋದಕ್ಕೋಸ್ಕರ ಒಂದು ಸುಳಿವು, ಒಂದು ನಿರ್ದಿಷ್ಟ ಸಮುದಾಯದ ಮುಖಂಡನನ್ನು. ಹೌದು, ಒಂದು ನಿರ್ದಿಷ್ಟ ಸಮುದಾಯದ ಮುಖಂಡನನ್ನು ಅಥವಾ ಧಾರ್ಮಿಕ ನೇತಾರನನ್ನು ಅಥವಾ ನ್ಯಾಯ ತೀರ್ಮಾನ ಮಾಡುವವರನ್ನು ಎರಡು ಅಕ್ಷರದ ಈ ಪದದಿಂದ ಗುರುತಿಸಲಾಗುತ್ತದೆ. ಒಂದು ನಿರ್ದಿಷ್ಟ ಸಮುದಾಯದ ಮುಖಂಡನನ್ನು ಅಥವಾ ಒಂದು ನಿರ್ದಿಷ್ಟ ಸಮುದಾಯದ ನೇತಾರನನ್ನು ಅಥವಾ ಒಂದು ಸಮುದಾಯದ ನ್ಯಾಯ ತೀರ್ಮಾನ ಮಾಡುವವರನ್ನು ಎರಡು ಅಕ್ಷರದ ಈ ಪದದಿಂದ ಗುರುತಿಸಲಾಗುತ್ತದೆ. ಅದರ ಜೊತೆಗೆ ನಿಮ್ಗೆ ಇನ್ನೂ ಒಂದು ಸುಳಿವಿದೆ. ನಮ್ಮ ರಾಜ್ಯದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇದೇ

ಅದ ಮಹಿಳೆಯರ ನೆಚ್ಚಿನ ಆಭರಣ ಆಗಿದೆ. ನೀವಿವಾಗ ಏನು ಕಳಿಸ್ತಾ ಇದ್ದೀರಿ, ಎಲ್ಲರ ಉತ್ತರಗಳು ಕೂಡ ಬದಲಾಗಬೇಕು. ಯಾಕೆಂದರೆ ನಮ್ಮ ರಾಜ್ಯದ ಒಂದು ನಿರ್ದಿಷ್ಟ ಪ್ರದೇಶದ ಇದೇ ಪದ ಮಹಿಳೆಯರ ನೆಚ್ಚಿನ ಆಭರಣ ಆಗಿದೆ. ಇದೊಂದು ಸುಳಿವು. ಅದೇ ಪದಕ್ಕೆ ಮತ್ತೊಂದು ಸುಳಿವು, ಒಂದು ನಿರ್ದಿಷ್ಟ ಸಮುದಾಯದ ಮುಖಂಡನನ್ನು, ಧಾರ್ಮಿಕ ನೇತಾರನನ್ನು, ನ್ಯಾಯ ತೀರ್ಮಾನ ಮಾಡುವವರನ್ನು ಎರಡು ಅಕ್ಷರದ ಈ ಪದದಿಂದ ಗುರುತಿಸಲಾಗುತ್ತದೆ. ಯಾವುದು ಮಹಿಳೆಯರ ಮೆಚ್ಚಿನ ಆಭರಣ, ಯಾವ ಸಮುದಾಯದವರನ್ನು ಏನಂತ ಕರೀತಾರೆ, ಆ ಎರಡಕ್ಕೂ ಒಂದೇ ಉತ್ತರ, ಒಂದೇ ಪದ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡ್ಬೇಕಾಗತ್ತೆ. ದಯವಿಟ್ಟು ಯೋಚನೆ ಮಾಡಿ. ಈಗ ಯಾರು ಕಳಿಸಿದ್ದೀರಾ ಇಲ್ಲಿವರೆಗೂ ಉತ್ತರ, ಅವರೆಲ್ಲರೂ ಕೂಡ ನಿಮ್ಮ ಉತ್ತರಗಳನ್ನು ಬದಲಾಯಿಸಬೇಕಾಗತ್ತೆ. ನಿಮ್ಮ ಉತ್ತರ ಯಾವ ಮಹಿಳೆಯರ ಆಭರಣ ಅನ್ನೋದಕ್ಕೆ ಕೂಡ ಹೊಂದಿಕೆ ಆಗಬೇಕು. ಮಹಿಳೆಯ ಯಾವ ಆಭರಣ, ಒಂದು ನಿರ್ದಿಷ್ಟ ಪ್ರದೇಶ ಅಂತ ಹೇಳಿದ್ದೀನಿ ನಾನು. ನಮ್ಮದೇ ರಾಜ್ಯದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇದೇ ಪದ, ಇದೇ ವಸ್ತು ಅಂತಲೂ ಕೂಡ ನಾವು ತಗೊಳ್ಬಹುದು. ಅದನ್ನು ಮಹಿಳೆಯರ ಮೆಚ್ಚಿನ ಆಭರಣ.

ಹೆಂಡತಿ ಬೇಕು ಹೆಂಡತಿ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಇನ್ನು ನಾವು ಕೇಳಿದಂತಹ ಪ್ರಶ್ನೆ ಏನಂದ್ರೆ, ಒಂದು ನಿರ್ದಿಷ್ಟ ಸಮುದಾಯದ ಮುಖಂಡನನ್ನ, ಧಾರ್ಮಿಕ ನೇತಾರನನ್ನ, ನ್ಯಾಯ ತೀರ್ಮಾನ ಮಾಡುವವರನ್ನ, ಮತ್ತು ಒಂದು ನಮ್ಮ ರಾಜ್ಯದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಹಿಳೆಯರ ಮೆಚ್ಚಿನ ಆಭರಣ ಕೂಡ ಹೌದು, ಎರಡಕ್ಕೂ ಒಂದೇ ಉತ್ತರ ಬರುತ್ತೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಬಹಳಷ್ಟು ಕಡಿಮೆ ಜನ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಲೀಲಾ ಬೇಗೂರಿನಿಂದ ಟ್ರೈ ಮಾಡ್ತಾ ಇದ್ದಾರೆ, ವಾಸುಕಿ ಸಾಗರದಿಂದ, ಅನುರಾಧ ಲಕ್ಷ್ಮೀನಾರಾಯಣಪುರದಿಂದ, ಸುಮಾ ಚಿಕ್ಕಮಗಳೂರಿನಿಂದ, ಅರ್ಪಿತಾ ಬೆಂಗಳೂರಿನಿಂದ, ಶಾಂತಾಚಾರ ಬಡಿಗೇರ. ಇದರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಕಳಿಸ್ಕೊಟ್ಟಿರೋದು ಬಿ ಎನ್ ಭರತ್, ಭರತ್ ನಗರ ಬೆಂಗಳೂರಿನಿಂದ. ಅವರ ಜೊತೆಗೆ ಮತ್ತೊಬ್ಬರು ಕೂಡ ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿರೋದನ್ನು ನಾನು ನೋಡಿದ್ನಲ್ಲ. ಈಗ ತಾನೇ ವಾಣಿಶ್ರೀ ಧಾರವಾಡದಿಂದ, ಮತ್ತು ವಾಣಿಶ್ರೀ ಅವರ ಜೊತೆಗೆ ಕೌಸಲ್ಯಾರು ಕಳಿಸ್ಕೊಟ್ಟಿರೋದು ಒಂದು ಸರಿಯಾಗಿದೆ, ಆದರೆ ಪದ ಪ್ರಯೋಗ ಬೇರೆ ಥರ ಇದೆ. ಉತ್ತರ ಅಂದರೆ ಅದೇ ಅರ್ಥ ಬರುತ್ತೆ. ಇನ್ಯಾರು ಕಳಿಸಿದ್ದಾರೆ ಅಂತ ನಾವು ನೋಡ್ತಾ ಹೋದರೆ ಇಲ್ಲ, ಇಷ್ಟು ಜನ, ಇಬ್ಬರು ಮಾತ್ರ ನನಗೆ ಸರಿಯಾದಂಥ ಉತ್ತರವನ್ನು ಕಳಿಸಿರೋದು ನನಗೆ ಕಾಣ್ತಾ ಇದೆ. ಒಂದು ನಿರ್ದಿಷ್ಟ ಸಮುದಾಯದ ಮುಖಂಡನನ್ನು, ಧಾರ್ಮಿಕ ನೇತಾರನನ್ನು, ನ್ಯಾಯ ತೀರ್ಮಾನ ಮಾಡುವವರನ್ನು ಕಾಜಿ ಅಂತ ಕರೀತಾರೆ. ಕಾಜಿ ನ್ಯಾಯ ತೀರ್ಮಾನ ಅಂತ ಎಲ್ಲ ಹೇಳ್ತೀವಲ್ಲ, ಅದೇ ಅರ್ಥದಲ್ಲಿ ಹೇಳೋದು. ಕಾಜಿ ಅನ್ನೋದು ಒಂದು ಪದ. ಇನ್ನು ನಮ್ಮ ರಾಜ್ಯದ ಮೆಚ್ಚಿನ ಒಂದು ಮಹಿಳೆಯರ ಆಭರಣ ಅಂತ ಹೇಳಿದ್ನಲ್ಲ, ಅದು ಕೂಡ ತುಳುನಾಡಿನಲ್ಲಿ ತುಳು ಭಾಷೆಯಲ್ಲಿ ಕಾಜಿ ಅಂತ ಹೇಳಿದ್ರೆ ಕೈಗೆ ಧರಿಸುವ ಬಳೆ ಅಥವಾ ಕಡಗ. ಹಾಗಾಗಿ ನಮಗೆ ಬೇಕಾಗಿದ್ದು ಕಾಜಿ, ಕಾಜಿ ಅನ್ನುವ ಪದ ಬೇಕಾಗಿತ್ತು. ಕಾಜಿ ಅನ್ನುವ ಉತ್ತರವನ್ನು ನಮಗೆ ಕೊಟ್ಟವರು ಬರೀ ಇಬ್ಬರು ಮಾತ್ರ, ಮಣಿ ಮತ್ತು ಬೇರೆ ಬೇರೆ ಹಾರ, ಬೇರೆ ಬೇರೆ ಬೇರೆ ಎಲ್ಲವನ್ನು ಕೂಡ ಕಳಿಸ್ಕೊಟ್ಟಿದ್ರೆ, ಮೌಲ ಓಲೆ, ಆಮೇಲೆ ಇನ್ನೇನು ಚಿನ್ನ ಅಂತೆಲ್ಲ ಹೇಳಿದ್ರ, ನತ್ತು, ಸರ, ಡಾಬು, ಹೀಗೆಲ್ಲ ಕಳಿಸ್ಕೊಟ್ಟಿದ್ದೀರಿ. ಆದರೆ ಕಾಜಿ ಅನ್ನೋದು ನಮಗೆ ಸರಿಯಾದಂಥ ಪದ ಆಗಿತ್ತು. ಈಗ ನಮಗೆ ದಟ್ಟಡಿ, ದಟ್ಟಡಿಯಿಂದ ಮೊದಲ ಅಕ್ಷರ, ಡಾಯಿಂದ ಡಮರುಗ ತಗೊಳ್ಬಹುದು, ಕಟುವಿಂದ ಮೊದಲ ಅಕ್ಷರ ಈಗ ಕಾಜಿ ಆಯಿತು. ಇನ್ನೊಂದು ಅಕ್ಷರ ನಮಗೆ ಬೇಕಾಗಿದೆ, ಅದಕ್ಕೆ ನಾವೀಗ ಒಂದು ಪದವನ್ನು ಕಂಡುಹಿಡಿಬೇಕು, ಟೈಮ್ ಓಡ್ತಾ ಇದೆ. ತಾವರೆ ಕಮಲ ಹೂವಿನ ನಾಲ್ಕು ಅಕ್ಷರದ ಒಂದು ಹೆಸರನ್ನು ಹೇಳಿ. ತಾವರೆ ಕಮಲ ಹೂವಿನ ಒಂದು, ತಾವರೆ ಹೂವು ಕಮಲದ ಹೂವಿನ ನಾಲ್ಕು ಅಕ್ಷರದ ಹೆಸರನ್ನು ನೀವೀಗ ಕಳಿಸ್ಕೊಡ್ಬೇಕಾಗತ್ತೆ. ಬೇಗ ಬೇಗ ಕಳಿಸ್ಕೊಡಿ ಸಾಧ್ಯವಾದಷ್ಟು, ಯಾಕಂದರೆ ಸಮಯ ಇಲ್ಲ ನಮ್ಮ ಹತ್ರ. ತಾವರೆ ಕಮಲ ನಾಲ್ಕು ಅಕ್ಷರದ ಹೆಸರನ್ನು ನೀವು ಕಳಿಸ್ಕೊಡಿ ನಮ್ಮ ಇವಾಗಿನ ಪದಬಂಧ ಕಾರ್ಯಕ್ರಮಕ್ಕಾಗಿ. ಅದರ ಜೊತೆಗೆ ದಟ್ಟಡಿಯಿಂದ ಮೊದಲ ಅಕ್ಷರ, ಹಾಗೆ ಡಮರುಗ, ಕಟು, ಕ ಎಲ್ಲದರಿಂದನೂ ಕೂಡ ಮೊದಲ ಅಕ್ಷರಗಳನ್ನು ಇಟ್ಕೊಂಡು ನೀವೀಗ ಪದಬಂಧ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ತಾವರೆ ಕಮಲ ಹೂವಿನ ನಾಲ್ಕು ಅಕ್ಷರದ ಒಂದು ವಿಶೇಷವಾದಂಥ ಹೆಸರು, ಆ ಹೆಸರನ್ನು ನೀವು ನಮಗೆ ಕಳಿಸ್ಕೊಡ್ಬೇಕು.

0: ನಾನು ಟ್ರೀ ಡಾಕ್ಟರ್ ವಿಜಯನೀಶ್ ಅಂತ. ನಿಮ್ಮ ಓನ್ ಮೊಬೈಲ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಟೂ ವೀಲರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಮನೇನು ಇಟ್ಕೊಳ್ಳಿ, ಅದೇ ತರ ನಿಮ್ಮ ಓನ್ ಟ್ರೀನ ಇಟ್ಕೊಳ್ಳಿ, ಅದೇ ತರ ನೀವು ನಿಮ್ಮ ಓನ್ ಚಾನೆಲ್ ನನ್ನಾಗಿ ವಿವಿಧ ಭಾರತಿನ ಇಟ್ಕೊಳ್ಳಿ. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ, ನೀವು ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸಂತೋಷವಾಗಿರಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಹೌದು, 2:15:45 ಸಮಯ ಆಗಿದೆ. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.
3: ಎಲ್ರಿಗೂ ನಮಸ್ಕಾರ, ನಾನು ಕೃಷ್ಣಪ್ಪ ಚಂದವರೇ. ನಮಸ್ಕಾರ.
2: ಹೌದು ಕೃಷ್ಣಪ್ಪ, ಏನ ದೊಡ್ಡ ಪತ್ರ ಇಟ್ಕೊಂಡು ಕೂತಿದ್ದೀರಾ ಮೈಕ್ ಮುಂದೆ?
3: ನೋಡಿ, ಒಬ್ರು ಪತ್ರ ಬರೆದು, ಮಾನ್ಯ ಉಪನಿರ್ದೇಶಕರು, ಸ್ಪಂದನ ಕಾರ್ಯಾಲಯ, ಆಕಾಶವಾಣಿ, ರಾಜಭವನ ರಸ್ತೆ, ರಾಜಭವನ ಮುಂಭಾಗ, ಬೆಂಗಳೂರು 560001. ಇವರು ಎಲ್ಲಿಂದ ಬರೆದಿದ್ದಾರೆ ಅಂದರೆ, ಬ್ಯಾಡರಹಳ್ಳಿ ಗ್ರಾಮ, ಬ್ಯಾಡರಹಳ್ಳಿ ಅಂಚೆ, ಕಟ್ಟಾಯ ಹೋಬಳಿ, ಹಾಸನ ತಾಲೂಕು, ಹಾಸನ ಜಿಲ್ಲೆ.

0: 1994ರಲ್ಲಿ ಪಾಲುದಾರಿಕೆ ಆಗಿತ್ತು. ಈ ಮೂಲಕ ಬಂದಂತಹ ಒಂದು 15 ಕುಂಟೆ ಜಮೀನು ನನಗೆ ಬಿಟ್ಟು ಕೊಡದೆ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ಇವರು ಒಂದು ಜಮೀನಿನ ಒಂದು ವ್ಯಾಜ್ಯ ಒಂದು ದೂರು ನಮಗೆ ಎಲ್ಲ ಜಮೀನಿನ ಸುಮಾರು ಒಂದು 20 ಪುಟಗಳಷ್ಟು ಎಲ್ಲ ದಾಖಲೆಗಳನ್ನು ನಮಗೆ ಈ ಅಜ್ಜಿಯೊಂದಿಗೆ ಈ ಒಂದು ಪತ್ರದೊಂದಿಗೆ ಜೋಡಿಸಿ ನಮಗೆ ಕಳಿಸಿದ್ದಾರೆ. ಇದು ಸ್ಪಂದನ ವಿಭಾಗ ನಮ್ಮ ವಿವಿಧ ಭಾರತಿ ಕಾರ್ಯಕ್ರಮಗಳ ಬಗ್ಗೆ ಅಷ್ಟೇ ನಾವು ಮಾತಾಡೋಕ್ಕೆ ಸಾಧ್ಯ ಇರೋದು. ಮತ್ತೆ ಇದು ಏನು ಜಮೀನಿನ ತಕರಾರು ಏನಿದೆ, ಇದು ನ್ಯಾಯಾಲಯದಲ್ಲಿ ಹತ್ತಿರದ ನ್ಯಾಯಾಲಯದಲ್ಲಿ ಆಗಿರಬಹುದು ಅಥವಾ ಕಂದಾಯ ಇಲಾಖೆಯಲ್ಲಿ ಹೋಗಿ ಅವರು ಅದನ್ನು ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿ ಇವ್ರಿಗೆ ನಾವು ತಿಳಿಸೋಣ.
1: ಅವರು ನಮಗೆ ಅಲ್ವಾ, ನಾವು ಆಕಾಶವಾಣಿ ಇರೋದು, ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಹೇಳ್ಬಿಟ್ಟು ಮಾಹಿತಿ ಶಿಕ್ಷಣ ಮನರಂಜನೆಯನ್ನ ಕೊಡೋದು ಜೊತೆಗೆ ನಾವು ಹಾಡುಗಳನ್ನ ಪ್ರಸಾರ ಮಾಡಿಕೊಂಡು ಸುದ್ದಿ ಮುಖ್ಯಾಂಶಗಳು ವಾರ್ತೆಗಳು ಪ್ರದೇಶ ಸಮಾಚಾರ ಕೊಡ್ತಾ ಇದ್ದೀವಿ. ಅವರು ತಮ್ಮ ಜಮೀನಿನ ವಿಚಾರವನ್ನ ನಮ್ಮ ಹತ್ರ ಕಳಿಸ್ಕೊಟ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ನೀವು ಹೇಳ್ದಂಗೆ ಅದು ಕೋರ್ಟ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಿರುತ್ತೆ. ತಾವು ದಯವಿಟ್ಟು ನೀವು ಅಲ್ಲಿಗೆ ಹೋಗಿ ನಿಮ್ಮ ಒಂದು ವ್ಯವಹಾರವನ್ನ ಅವ್ರ ಹತ್ರ ಮಾಡ್ಕೊಳ್ಬೇಕು ಅಂತ ನಾವು ಹೇಳ್ಬೋದು.
0: ಈ ಸಂದರ್ಭದಲ್ಲಿ ನಾವು ನಂಜಪ್ಪ ಅವ್ರಿಗೆ ಹೇಳೋದಿಷ್ಟೇ, ಇದೆಲ್ಲ ಪೂರ್ತಿ ಏನು ಹತ್ತಿರದ ಏನು ನ್ಯಾಯಾಲಯ ಅಥವಾ ಕಂದಾಯ ಇಲಾಖೆ ಸಂಬಂಧಪಟ್ಟಿದ್ದು. ದಯವಿಟ್ಟು ಅವರನ್ನ ನೀವು ಭೇಟಿಯಾಗಿ ನಿಮ್ಮ ಪತ್ರಕ್ಕಾಗಿ ಧನ್ಯವಾದಗಳು. ಮುಂದಿನ ಪತ್ರ ಯಾರು ಬಂದಿದೆ ಅಂತ ಹೇಳ್ತೀರಾ?
1: ಒಂದು ಹೇಳ್ಬಹುದು, ಈ ಸಮಯದಲ್ಲಿ ನಮ್ಮ ವಿವಿಧ ಭಾರತಿ ವಾಟ್ಸಪ್ಗೆ ಕೂಡ ಈ ತರ ಅನ್ವಾಂಟೆಡ್ ಅಂತ ಹೇಳ್ಬಹುದು, ಬೇಡದ ಒಂದಷ್ಟು ಸಂದೇಶಗಳು ಬರುತ್ತೆ.
0: ಉದಾಹರಣೆಗೆ ಹೇಳಿ, ಯಾವಾಗ ಬಂದಿದೆ ಅಂತ?
1: ಇಲ್ಲ, ಯಾವಾಗ್ಲೂ ಬರ್ತಾ ಇರುತ್ತೆ. ನಾವು ತುಂಬಾ ನೋಡ್ತೀವಿ, ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ನಾವು ನೋಡಿದ್ಬಿಟ್ಟು ನಮ್ಗೆ ಅದು ಸಂಬಂಧ ಪಡಲ್ಲ ಅಂದ್ರೆ ಸುಮ್ನೆ ಅದನ್ನ ಹೇಳೋದ್ರಲ್ಲಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾವುದೋ ಒಂದು ದೇಶದ ಪೋಸ್ಟ್ ಹಾಕೋದು ಅಥವಾ ನಮ್ಗೆ ತುಂಬಾ ಕೆಲಸ ಇಲ್ಲ, ನಮ್ಗೆ ದುಡ್ಡಿಲ್ಲ, ದುಡ್ಡು ಕೊಡಿಸಿ, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಹಂಗಿದೆ, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂಗಿದೆ ಅಂತ ಹೇಳುವಂಥದ್ದು. ಆಮೇಲೆ ಇವಾಗ ಕೆಲವೊಂದ್ಸಲ ಅಯ್ಯೋ ತುಂಬಾ ಅತಿಯ ಏನೋ ಒಂಥರ ಬೇಡದೇ ಇರುವಂತ ಅನವಶ್ಯಕ ಮೆಸೇಜ್ಗಳು ಕೂಡ ಬರುತ್ತೆ.
0: ಅಸಮಂಜಸ, ನಮಗೆ ಸಂಬಂಧಪಟ್ಟ ವಿಷಯಗಳನ್ನ ನಮಗೆ ಕಳಿಸ್ತಾರೆ.
1: ಅದನ್ನ ನಾವೇನ್ ಮಾಡ್ತೀವಿ, ನೋಡ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಓ ಇರ್ಲಿ ಬಿಡು, ಏನ್ ಅದಕ್ಕೆಲ್ಲ ಸಮಯ ಕೊಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಈಗ ನೋಡಿದ್ರೆ ಈ ತರ ಪತ್ರ ಬಂದಿದೆ ಅಂದ್ರೆ ನಮ್ಮ ಕೇಳುಗರು ಅಥವಾ ಇಲ್ಲಿಗೆ ಬರೆಯೋರು ಅರ್ಥ ಮಾಡ್ಕೊಳ್ಬೇಕು, ಯಾವುದು ಸರಿಯಾಗಿರುತ್ತೆ, ಯಾವುದು ಸೂಟಬಲ್, ಯಾವುದು ಸೂಕ್ತವಾಗಿರುತ್ತೆ ಅಂತ ವಿಷಯಗಳನ್ನ ಮಾತ್ರ ಇಲ್ಲಿಗೆ ತಂದ್ರೆ ಸರಿ. ಅದ್ ಬಿಟ್ಟು ಸುಮ್ನೆ ವೇಸ್ಟ್, ಟೈಮ್ ವೇಸ್ಟ್, ನಾವೇನು ಮಾಡಕ್ಕಾಗಲ್ಲ ಅಂತ ವಿಷಯಗಳಿಗೆ ಸಂಬಂಧ, ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂದ್ಮೇಲೆ ನಾವ್ ಏನ್ ಮಾಡ್ಲಿಕ್ಕಾಗುತ್ತೆ?
0: ಅಧಿಕಾರ ನಮ್ಮ ಕೈಯಲ್ಲಿಲ್ಲ.
1: ನಾವು ಒಂದ್ ಹಾಡು ಕೇಳಿದ್ರೆ ಹಾಕ್ಬೋದು.
0: ಒಂದು
1: ಮಾತಾಡಬಹುದು ಅವ್ರ ಜೊತೆಗೆ. ಅದನ್ನ ಬಿಟ್ಟು ಇವರು ಈ ತರದ ಗಂಭೀರವಾದಂತಹ ಕೋರ್ಟುಗಳಲ್ಲಿ ತೀರ್ಮಾನ ಆಗ್ಬೇಕಾಗಿರೋ ವಿಷಯವನ್ನ ನಮ್ಮ ಹತ್ರ ತಂದ್ರೆ ಖಂಡಿತವಾಗ್ಲೂ ಪ್ರಯೋಜನ ಆಗಲ್ಲ. ಯಾರು ಕೂಡ ಇಂಥ ಒಂದು ಪತ್ರಗಳನ್ನ ಆಕಾಶವಾಣಿಗೆ ಬರೀದೇ ಇರೋದೇ ಒಳ್ಳೇದಲ್ವಾ?
0: ಹೌದು,
1: ನೀವು ಹೇಳಿದ್ರು
0: ಗೊತ್ತೋ ಗೊತ್ತಿಲ್ಲದೆ ಬರೆದಿದ್ದಾರೆ, ಏನೋ ಅವ್ರಿಗೆ ಸ್ವಲ್ಪ ಇದುವರೆಗೂ ತೊಂದರೆ ಆಗಿದೆಯಂತೆ, ನಿಟ್ಟಲ್ಲಿ ನಮ್ಮ ಹತ್ರ ಏನೋ ಪರಿಹಾರ ಸಿಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಮ್ಗೆ ಪತ್ರ ಬರೆದಿದ್ದಾರೆ ನಂಜಪ್ಪ ಅವರು. ಆದ್ರೂ ಈ ಸಂದರ್ಭದಲ್ಲಿ ಅವ್ರು ಹೇಳೋಣ, ಇದು ಪೂರ್ತಿ ಲೀಗಲ್ ಮ್ಯಾಟರ್. ಇದು ಲೀಗಲ್ ಮ್ಯಾಟರ್.
1: ಈಗ ಏನಾಗುತ್ತೆ, ಎಲ್ಲಾ ತಾಲೂಕುಗಳಲ್ಲಿ ತಾಲೂಕು ಕಾನೂನು ಕೇಂದ್ರಗಳಿದೆ,
0: ತಾಲೂಕು ಮಟ್ಟದ
1: ನ್ಯಾಯಾಲಯಗಳಿದೆ, ಅಲ್ಲಿ ಉಚಿತವಾಗಿ ಕೂಡ ಮಾಡ್ತಾರೆ. ಅವ್ರಿಗೇನು ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಬಾರ್ ಕೌನ್ಸಿಲ್ಗೆ ಅವ್ರು ಭೇಟಿಯಾದ್ರೆ ಅಲ್ಲಿ ಹೋಗಿ ಅವರು ನ್ಯಾಯವನ್ನ ಪಡ್ಕೊಳ್ಳೋದಕ್ಕೆ ಬೇಕಾದಂತ ಎಲ್ಲ ಸೌಕರ್ಯಗಳು ಇದೆ. ಹಾಗಾಗಿ ಅಲ್ಲಿಗೆ ಹೋಗೋದೆ ಸೂಕ್ತ ಹೊರತಾಗಿ ಆಕಾಶವಾಣಿ ಹಾಸನದಿಂದ ಆಕಾಶವಾಣಿ ಬೆಂಗಳೂರಿಗೆ ಬರೆಯುವಂಥದ್ದು ಇಲ್ಲಿಂದ ಉತ್ತರ ನಿರೀಕ್ಷೆ ಮಾಡೋದು ಖಂಡಿತ ಸಾಧ್ಯ ಇಲ್ಲ. ಒಂದು ಚಂದದ ಹಾಡನ್ನ ಕೇಳಿ ನಮ್ಮ ಈ ಒಂದು ಸ್ಪಂದನ ಕಾರ್ಯಕ್ರಮದ ಮಾತುಕತೆಯನ್ನ ನಾವು ಮುಂದುವರಿಸೋಣ.
0: ಆಯ್ತು.

0: ಪೆದ್ದಾಗಿದ್ದ ಚಿತ್ರದಾಗಿದೆ ಅನ್ನ ಕೇಳಿದ್ರಿ. ಚಿವುದಯಶಂಕರ್ ಅವರ ರಚನೆ, ಕೆ ವಿ ಮಹದೇವನ್ ಅವರ ಸಂಗೀತ ಸಂಯೋಜನೆ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. 2:54:50 ಸಮಯ ಆಗಿದೆ. ಸ್ಪಂದನ ಕಾರ್ಯಕ್ರಮಕ್ಕೆ ಒಂದೆರಡು ಮೇಲ್ ಬಂದಿದೆ ಕೃಷ್ಣಪ್ಪ ಅವರೇ. ನೋಡಿ, ಇವರು ಭೀಮರಾವ್ ಅಂತ ಹೇಳಿ ಎಸ್ ಪಿ ಎಂ ಕಾಲನಿಂದ ಅವರು ಮೇಲ್ ಮಾಡಿದ್ದಾರೆ. ವಿವಿಧ ಭಾರತಿ ಕೇಂದ್ರದಿಂದ ಪ್ರತಿದಿನ ಕಾರ್ಯಕ್ರಮ ವಿವರಣೆಯನ್ನ 2 ಸಲ ಹೇಳೋದು ಸರಿಯಷ್ಟೇ, ಆದ್ರೆ ದಿನ ಏನು ಬದಲಾವಣೆ ಇಲ್ಲದೆ ಅದೇ ಸಮಯದಲ್ಲಿ ಅದೇ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ದಿನಕ್ಕೆ 1 ಸಲ ಮಾತ್ರ ಕಾರ್ಯಕ್ರಮದ ವಿವರ ಹೇಳಿ, ಸಂಜೆ ಕಾರ್ಯಕ್ರಮದ ವಿವರಣೆಯ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಪ್ರಾಯೋಜಿತ ಕಾರ್ಯಕ್ರಮ ಮುಂಚೆ ಇದ್ದುದ್ರಿಂದ ಕೆಲವರು ಕೇವಲ 1 ಅಥವಾ 1/2 ಹಾಡು ಪ್ರಸಾರ ಮಾಡ್ತಾರೆ. ವಿಶೇಷ ಕಾರ್ಯಕ್ರಮ ಇದ್ರೆ ಅದನ್ನ ಕಾರ್ಯಕ್ರಮದ ನಡುವಿನಲ್ಲಿ ಹೇಳಿದ್ರೆ ಕನಿಷ್ಠ 3 ಹಾಡನ್ನಾದ್ರೂ ಕೇಳಬಹುದಲ್ವಾ ಅಂತ ಹೇಳ್ತಾರೆ.
1: ಅಂದ್ರೆ ನಾವು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಏನು ನಾವು ಕಾರ್ಯಕ್ರಮ ವಿವರಣೆಗಳನ್ನು ಕೊಡ್ತೀವಿ. ಸೋ ಇದು ಅವ್ರಿಗೆ ಬೇಕಾಗಿಲ್ಲ, ಒಂದೇ ಟೈಮ್ ಮಾತ್ರ ಓದಿ ಸಾಕು ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವರು ಏನಂತ ನಮ್ಗೆ ಪತ್ರ ಬರೀತಿದ್ದಾರೆ ಅಥವಾ ಮೇಲ್ ಕಳಿಸ್ತಿದ್ದಾರೆ ಅಂದ್ರೆ, ನೀವು ಏನು ಕಾರ್ಯಕ್ರಮ ವಿವರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನೀವು ಅಪ್ಲೋಡ್ ಮಾಡಿದ್ರೆ ನಾವು ನೋಡ್ಕೊಂತೀವಿ, ನಿಮ್ಮ ಕಾರ್ಯಕ್ರಮಗಳ ಪಟ್ಟಿ ನಮ್ಗೆ ಸಿಗತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಅಂದ್ರೆ ಅವ್ರಿಗೆ ಕಾರ್ಯಕ್ರಮಗಳ ಒಂದು ವಿವರಣೆ ಸಿಕ್ಕಿದ್ದಾದ್ರೆ, ಅವ್ರಿಗೆ ಅದು ಲಭ್ಯತೆ ಆದ್ರೆ ಯಾವ ಸಮಯಕ್ಕೆ ಯಾವ ಕಾರ್ಯಕ್ರಮಗಳನ್ನ ನಾವು ಕೇಳ್ಕೋಬಹುದು ಅನ್ನೋದು ಅವ್ರಿಗೆ ಒಂದು ಖಾತ್ರಿ ಆಗತ್ತೆ. ಆ ನಿಟ್ಟಿನಲ್ಲಿ ಕೆಲವರು ನಮ್ಗೆ ಡಿಮ್ಯಾಂಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ಹಾಕಿ ಅಂತ ಕೆಲವರು ಹೇಳ್ತಾರೆ. ಇವರು 2 ಸಮಯಕ್ಕೆ ಬದಲಾಗಿ 1 ಸಮಯ ನೀವು ಓದಿ ಅಂತ ಹೇಳಿ ಇವ್ರು ಹೇಳ್ತಾರೆ. ಆಕಾಶವಾಣಿ ಪರಂಪರೆ ಇರೋದು ಹೇಗಪ್ಪ ಅಂದ್ರೆ, ಬೆಳಗ್ಗೆ ಮತ್ತೆ ಸಾಯಂಕಾಲ ಕೆಲವೊಂದು ಬದಲಾವಣೆಗಳಾಗತ್ತೆ. ಈಗ ವಿಶೇಷ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ನಾವು ಸೆಲೆಬ್ರಿಟಿ ಅಂತ ಕರೆಸ್ತೀವಿ, ಸಿನಿಮಾ ಒಂದು ನಟ ನಟಿಯರನ್ನ ಕರೆಸ್ತೀವಿ, ಸಂಗೀತ ಸಂಯೋಜಕರನ್ನ ಕರೆಸ್ತೀವಿ, ಹಾಡುಗಾರನನ್ನ ಅಂದ್ರೆ ಹಿನ್ನೆಲೆ ಗಾಯಕರನ್ನ ಕರೆಸ್ತೀವಿ. ಕೆಲವೊಂದ್ಸಲ ಏನು ದೆಹಲಿಯಿಂದ ಪ್ರಧಾನಮಂತ್ರಿಗಳ ಒಂದು ಭಾಷಣ ಅಥವಾ ಏನು ಬೇರೆ ಬೇರೆ ಕಾರಣಗಳಿಂದ ರಾಷ್ಟ್ರಪತಿಗಳ ಒಂದು ಭಾಷಣ ಇವೆಲ್ಲ ಇರ್ತದೆ. ಆ ಒಂದು

0: ಸಂದರ್ಭದಲ್ಲಿ ನಾವು ಬದಲಾದಂತಹ ಒಂದು ಕಾರ್ಯಕ್ರಮಗಳ ಬಗ್ಗೆ ಕೂಡ ನಾವು ಈ ಒಂದು ಏನು ಕಾರ್ಯಕ್ರಮಗಳ ವಿವರಣೆಯಲ್ಲಿ ನಾವು ತಿಳಿಸಬೇಕಾಗತ್ತೆ. ಅದು ಅಂದರೆ ಒಂದೇ ಥರ ಇರಬಹುದು, ಅಂದರೆ ದಿನ ಬೆಳಗ್ಗಿಂದ ಸಂಜೆ ತನಕ ಒಂದೇ ಥರ ಕಾರ್ಯಕ್ರಮಗಳಿರಬಹುದು. ಕೆಲವೊಂದು ಪ್ರಾಯೋಜಿತ ಕಾರ್ಯಕ್ರಮಗಳು ಬರ್ತವೆ. ಈ ಥರ ನಾನು ಹೇಳಿದಾಗೆ ಪ್ರಧಾನಮಂತ್ರಿಗಳ ರಾಷ್ಟ್ರಪತಿಗಳ ಕಾರ್ಯಕ್ರಮಗಳು ಕೂಡ ಅದಕ್ಕೆ ಸೇರಿಕೊಳ್ತವೆ. ಆ ಒಂದು ನಿಟ್ಟಿನಲ್ಲಿ ನಾವು ಬದಲಾದಂತಹ ಏನೋ ಕಾರ್ಯಕ್ರಮಗಳು ಇರಬಹುದು ಅಂತೇಳಿ ಬೆಳಗ್ಗೆ ಮತ್ತು ಸಂಜೆ ನಾವು ಕಾರ್ಯಕ್ರಮಗಳ ಒಂದು ವಿವರಗಳನ್ನು ನಾವು ವಿವಿಧ ಭಾರತೀಯ ಕಾರ್ಯಕ್ರಮಗಳ ವಿವರಗಳನ್ನು ಓದ್ತೀವಿ. ಒಂದು ವೇಳೆ ಬೆಳಗ್ಗೆ ಕೆಲವರು ಕೇಳಿಸ್ಕೊಂಡಿರಬಹುದು, ಸಂಜೆ ಕೆಲವರು ಕೇಳಿಸ್ಕೋಬಹುದು, ಬೆಳಗ್ಗೆ ಕೆಲವರಿಗೆ ಟೈಮ್ ಇಲ್ಲದೆ ಇರಬಹುದು, ಸಂಜೆ ಕೆಲವರಿಗೆ ಟೈಮ್ ಇಲ್ಲದೆ ಇರಬಹುದು. ಆದರೂ ಬೆಳಗ್ಗೆ ಕೇಳದೇ ಇರೋರು ಸಂಜೆ ಕೇಳಿಸ್ಕೊಂತಾರೆ, ಸಂಜೆ ಕೇಳಿಸ್ಕೊಳ್ಳೋಕ್ಕಾಗದೇ ಇರೋರು ಬೆಳಗ್ಗೆ ಕೇಳಿಸ್ಕೊಂತಾರೆ ಅನ್ನೋ ಒಂದು ಹಿತದೃಷ್ಟಿಯಿಂದ ನಮ್ಮ ಆಕಾಶವಾಣಿಯ ಒಂದು ಪರಂಪರೆ ಇರೋದೇ ಹಾಗೆ ಕಾರ್ಯಕ್ರಮಗಳ ವಿವರಗಳನ್ನು ತಿಳಿಸಿ ಅದರಂತೆ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇರುವುದು ಮೊದಲಿಂದಲೂ ಬಂದಿದೆ.
1: ಹಾಗಾಗಿ ಆ ಪದ್ಧತಿಯನ್ನ ಚೇಂಜ್ ಮಾಡಕ್ಕೆ ಬದಲಾಯಿಸೋದಕ್ಕೆ ಬರೋದಿಲ್ಲ ಅಂತ ನಾವು ಹೇಳೋಣ ಅವ್ರಿಗೆ. ಇನ್ನೊಬ್ರು ನವೋದಯ ನಾಗರಾಜ್ ಅವರು ಜೆ ಪಿ ನಗರದಿಂದ ಮೇಲ್ ಕಳಿಸಿ ಹೇಳ್ತಾ ಇದಾರೆ, ಹೊಂಬಿಸಿಲು ಸಿನಿಮಾದ ಹಾಡು ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಇದು ಬೆಂಗಳೂರು ಆಕಾಶವಾಣಿಯಲ್ಲಿ ಒಂದು ಪದ ತಪ್ಪಿ ಹೋಗಿದೆ, ಅದು ಸರಿಯಾಗಿ ಇಲ್ಲ, ನಮ್ಮಲ್ಲಿ ಪ್ರಸಾರ ಆಗ್ತಾ ಇರುವ ಹಾಡು ಅದು ಒಂದು ಪದ ಕಟ್ ಆಗಿದೆ, ಹಾಗಾಗಿ ಮೈಸೂರು ಆಕಾಶವಾಣಿನಲ್ಲಿ ಅವರು ಪ್ರಸಾರ ಮಾಡುವಂತಹ ಹಾಡು ಸರಿಯಾಗಿದೆ, ದಯವಿಟ್ಟು ನೀವು ಅಲ್ಲಿಂದ ಜೀವ ವೀಣೆ ಮಿಡಿತದ ಸಂಗೀತ ಇದು ಟಾಪ್ 10 ಹಾಡುಗಳಲ್ಲಿ ಒಂದು ಅಂತ ನಾವು ಪರಿಗಣಿಸ್ತೀವಿ, ಈ ಹಾಡನ್ನ ಪೂರ್ತಿ ಸರಿಯಾಗಿ ಕೇಳಿಸುವ ಹಾಗೆ ಮೈಸೂರಿನಿಂದ ತರಿಸಿ ನಮಗೆ ಹಾಕಿಯ ಹಾಡನ್ನ ಅಂತ ಹೇಳ್ತಾ ಇದ್ದಾರೆ.
0: ನಾವು ಅವರು ಏನು ಪತ್ರ ಬರೆದಿದ್ದಾರೆ ಅದಕ್ಕೆ ಒಂದು ಸಮಂಜಸವಾಗಿ ನಾವು ಸಂಬಂಧಪಟ್ಟ ಲೈಬ್ರರಿ ಅಧಿಕಾರಿಗಳಿಗೆ ಆ ವಿಷಯವನ್ನು ತಿಳಿಸ್ತೀವಿ. ಆ ಹಾಡು ಇದೇ ತರ ಇನ್ನೊಂದು ಏನು ಹಿಂದೂಸ್ತಾನವು ಹಿಂದೂ ಮರ್ಯಾದ ಆ ಹಾಡು ಕೂಡ ಬಿಗ್ನಿಂಗ್ ಅಲ್ಲಿ ಆ ಒಂದು ಹಾಡಿನ ಒಂದು ಆರಂಭದಲ್ಲಿ ಸ್ವಲ್ಪ ಏನು ಡಿಸ್ಟರ್ಬೆನ್ಸ್ ಇದೆ ಅಂತೆಲ್ಲ ಹೇಳಿದ್ದಾರೆ. ಸೊ ಹಾಗಾಗಿ ಈ ಎರಡು ಹಾಡುಗಳನ್ನ ನಾವು ಹೊಸದಾಗಿ ಅಪ್ಲೋಡ್ ಮಾಡಿ ಪ್ರಸಾರ ಮಾಡೋದಕ್ಕೆ ಎಲ್ಲ ತರದ ಕೆಲಸಗಳನ್ನ ನಾವು ಮಾಡ್ತೀವಿ. ಪತ್ರ ಬರೆದಿ ಇವರು ಇಮೇಲ್ ಮುಖಾಂತರ ನಮಗೆ ಅವರ ಕೋರಿಕೆಯನ್ನು ಸಲ್ಲಿಸಿದ್ದಕ್ಕಾಗಿ ನವೋದಯ ನಾಗರಾಜ್ ಅವರಿಗೆ ಧನ್ಯವಾದಗಳು.
1: ರೋಹಿತ್ ದಾಸನ್ಪುರ ಅವರು ಕೂಡ ಅದೇ ಹೇಳ್ತಾ ಇದ್ರೆ ಒಂದಷ್ಟು ಹಾಡುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಈಗಾಗಲೇ ಅವ್ರು ಮಾತಾಡಿದ್ದಾರೆ, ಮೇಲ್ ಕಳಿಸಿದ್ದಾರೆ, ಅದೆಲ್ಲಾನು ಕೂಡ ಆಗಿದೆ. ಹಾಗಾಗಿ ಅವರು ಕೂಡ ಅವರದೇ ಆದಂತಹ ಕೆಲವು ವಿಚಾರಗಳನ್ನ ತಿಳಿಸಿದ್ದಾರೆ, ಅದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸಿದೀವಿ. ಹಾಗಾಗಿ ಯಾರೆಲ್ಲ ಮೇಲ್ ಮಾಡಿದ್ದಾರೆ, ಪತ್ರಗಳನ್ನು ಕೂಡ ಬರೆದಿದ್ದಾರೆ, ಎಲ್ಲರಿಗೂ ಕೂಡ ನಾವು ವಿವಿಧ ಭಾರತೀಯ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಸ್ಪಂದನ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡಬಹುದಲ್ವಾ?
0: ಮಾಡೋಣ. ನಾಳೆ ಮತ್ತೆ ಇದೇ ಸಮಯಕ್ಕೆ ಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಂದಿಗೆ ಭೇಟಿಯಾಗೋಣ.
1: ಹೌದು, ಎಲ್ಲರಿಗೂ ನಮಸ್ಕಾರ.
0: ನಮಸ್ತೆ.
1: ಸಮಯ 2:30, ಇನ್ನೀಗ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ, ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರು, ಬೆಳಗಾವಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು, ಬೆಳಗಾವಿಯ 5 ಕಡೆ, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. 25ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಪರಿಶೀಲನೆ ನಡೆಸುತ್ತಿದೆ. ಜಾರಕಿಹೊಳಿ ನಿವಾಸ, ಪುತ್ರಿ ಪ್ರಿಯಾಂಕಾ, ಪುತ್ರ ರಾಹುಲ್, ಸಂಬಂಧಿ ವೈ ಮಂಜುನಾಥ್ ಅವರ ನಿವಾಸಗಳ ಮೇಲೂ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಸಚಿವರ ಆಪ್ತರ ಮನೆಗಳಲ್ಲಿ ಪರಿಶೀಲನೆ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತ ಸಹಚರರ ನಿವಾಸಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವಿದೇಶಗಳಲ್ಲಿ ನಡೆಸಲಾದ ಅಕ್ರಮ ಹೂಡಿಕೆಗಳು ಮತ್ತು ಹಣಕಾಸು ವಹಿವಾಟುಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ವಿದೇಶಿ ಹೂಡಿಕೆಗಳು, ನಿಧಿ ವರ್ಗಾವಣೆ, ಆಸ್ತಿಗಳು ಮತ್ತು ಇತರ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ದಾಖಲೆಗಳು

0: ಅನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ನಡೆದ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಭಾವಿ ಪರಿಶಿಷ್ಟ ನಾಯಕನನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಬಿಜೆಪಿ ಶಾಸಕರ ಆಸ್ತಿಗಳನ್ನು ಇಡಿ ಅಧಿಕಾರಿಗಳು ಯಾಕೆ ಶೋಧ ನಡೆಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಇದು ರಾಜಕೀಯ ದಾಳಿಯಾಗಿದ್ದು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೂ ದಾಳಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕಾನೂನು ತಜ್ಞರ ತಂಡದೊಂದಿಗೆ ಸಮಾಲೋಚಿಸಿ ನಾಳೆಯೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದೆಯೂ ಮರು ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲಹೆ ನೀಡಿರುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಲು ವಿಶೇಷ ವಕೀಲರನ್ನು ನೇಮಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ. ಜೊತೆಗೆ ಬೊಮ್ಮಾಯಿ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೂಡಲೇ CWRC ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಪ್ರಾಧಿಕಾರದ ಮುಂದೆ ಸರ್ಕಾರ ಮಂಡಿಸಿರುವ ದಾಖಲೆಗಳು ಯಾವುದು ಎಂಬುದನ್ನು ಬಹಿರಂಗಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಕಾನೂನು ಹೋರಾಟ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ 5ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಒಗ್ಗಟ್ಟಿನ ಭಾರತದ ಸಂದೇಶ ಸಾರುವಲ್ಲಿ ಭಾರತ್ ಜೋಡೋ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಈ ಯಾತ್ರೆಯು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ರಾಹುಲ್ ಗಾಂಧಿ ಕೈಗೊಂಡ ಐತಿಹಾಸಿಕ ಜನಾಂದೋಲನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಎಂದು GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸುಳ್ಳು ಎಂದು ತಿಳಿಸಿದ್ದಾರೆ. 2002 ಸಾಲಿನ ಮತದಾರರ ಪಟ್ಟಿಯಲ್ಲಿ CNR ರಾವ್ ಹೆಸರು ರಾಮ ಎಂದು ನಮೂದಾಗಿತ್ತು. ಪ್ರಸ್ತುತ ಅವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 59ರಲ್ಲಿ ಪ್ರೊಫೆಸರ್ CNR ರಾವ್ ಎಂ ಎಂಬ ಹೆಸರಿನೊಂದಿಗೆ ಮತದಾರರಾಗಿ ನೋಂದಾಯಿತರಾಗಿದ್ದಾರೆ. ಅದರಂತೆ ಕರಡು ಮತದಾರರ ಪಟ್ಟಿಯಲ್ಲಿಯೂ ಅವರ ಹೆಸರು ಸೇರ್ಪಡೆಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ಆರಂಭಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಳ್ಳಾರಿ ತಾಲೂಕಿನ ಕುಡಿತಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ರಾಮೇಶ್ವರಿ ನಗರಕ್ಕೆ ಬಂದು ತಲುಪಿದೆ. ನಾಳೆ ಸಮಾರೋಪ ಸಮಾವೇಶ ನಡೆಯಲಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಸುರೇಶ್ ಕುಮಾರ್, ಹರೀಶ್ ಪೂಂಜಾ, ಶ್ರೀರಾಮುಲು, ಜನಾರ್ದನ ರೆಡ್ಡಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ವೇಳೆ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ಕಲಾವಿದರು ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ಚಲನಚಿತ್ರರಂಗದ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಆಶಯದಂತೆ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ನಟ ನಟಿಯರು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಅಂಬಾರಿ ಬಸ್ನಲ್ಲಿ ಅರಮನೆ ಆವರಣದಿಂದ ಕೆಆರ್ ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ನಟಿ ಡಾ ಜಯಮಾಲಾ ಮಾತನಾಡಿ, ಕನ್ನಡ ಚಿತ್ರರಂಗವು 93 ವರ್ಷಗಳಿಂದ ನಡೆದು ಬಂದ ಹಾದಿ ಕುರಿತ ಮಾಹಿತಿಯನ್ನು ಹೊತ್ತ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಿಮ್ಹಾನ್ಸ್ ಸಹಯೋಗದೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಬೆಂಬಲವನ್ನು ಬಲಪಡಿಸಲು ರಾಜ್ಯಾದ್ಯಂತ ಉಪಕ್ರಮ ಕೈಗೊಳ್ಳಲಾಗಿದೆ. ಈ ಉಪಕ್ರಮದ ಭಾಗವಾಗಿ ನಿಮ್ಹಾನ್ಸ್ ರಾಜ್ಯದ ಹಲವು ಕಾಲೇಜುಗಳಲ್ಲಿ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದೆ. ಅಭಯ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮವನ್ನು ಆಗಸ್ಟ್ 11 ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಮಂಗಳೂರು ಪ್ರಾದೇಶಿಕ ಕಚೇರಿಗಳ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದಲ್ಲಿ ಆಗಸ್ಟ್ 15 ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ರಕ್ಷಕ ಶಿವರಾಜ್ ಸಾಸಲವಾಡೆ, ಅರಣ್ಯ ವೀಕ್ಷಕ ಶಿವಲಿಂಗ ನಾಯ್ಕ ಮತ್ತು ಗಿರೀಶ್ ಅವರಿಗೆ ಕೊಳ್ಳೇಗಾಲದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಹೊಳೆ ಮುರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅಂತೋಣಿ ಸ್ವಾಮಿ, ಡೇವಿಡ್ ಕುಮಾರ್ ಮತ್ತು ಜಾನ್ ರೋಸ್ ಪೀಟರ್ ಎಂಬುವವರು ಮೃತಪಟ್ಟಿದ್ದರು. ಘಟನೆ ಸಂಬಂಧ ಸಿಐಡಿ ತನಿಖೆ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15 ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎರಡು ಗಂಟೆ 40 ನಿಮಿಷಗಳ ಸಮಯ ಆಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನ ಕೇಳ್ತಾ ಇದ್ದೀರಾ. ಒಂದಷ್ಟು ಸಂದೇಶಗಳು ಬಂದಿದೆ. ಪದಬಂಧ ಕಾರ್ಯಕ್ರಮದ ಉತ್ತರ ಗೊತ್ತಾಗಲಿಲ್ಲ, ಅಕ್ಷರಗಳು ಯಾವ್ಯಾವುದು ಹೇಗೆ ಜೋಡಿಸಬೇಕು ಅಂತ ಹೇಳಿ. ಅದರ ಮಧ್ಯದಲ್ಲಿ ಒಂದಷ್ಟು ಜನ ಸರಿಯಾಗಿ ಕೂಡ ಕಳಿಸ್ಕೊಟ್ಟಿದ್ದಾರೆ, ಆದರೆ ಒಂದಷ್ಟು ಬೇರೆ ಬೇರೆ ರೀತಿಯ ಉತ್ತರಗಳು ಕೂಡ ಬಂದಿದೆ. ನಾವೀಗ ನೋಡ್ತಾ ಹೋಗೋಣ. ನಮಗೆ ಸಿಕ್ಕಿದಂತಹ ಅಕ್ಷರಗಳು ಅಥವಾ ಪದಗಳನ್ನು ನಾವು ಗಮನಿಸೋದಾದರೆ, ದಟ್ಟಡಿ, ದಟ್ಟಡಿಯಿಂದ ಮೊದಲ ಅಕ್ಷರ, ಡಮರುಗಯಿಂದ ಮೊದಲ ಅಕ್ಷರ, ಕಟು ಅದರಲ್ಲಿ ಮೊದಲ ಅಕ್ಷರ, ಹಾಗೆ ಕಾಜಿ ಅದರಿಂದ ಮೊದಲ ಅಕ್ಷರ, ವಿಸರುಹ ತಾವರೆ ಕಮಲ ಹೂವಿನ ಮತ್ತೊಂದು ಹೆಸರು ವಿಸರುಹ ಅಂತ, ಅದರಲ್ಲಿ ವಿ ಅಕ್ಷರ. ಇಷ್ಟನ್ನು ತಗೊಂಡು ನಾವು ಒಂದು ಪದವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಒಂದು ಅಕ್ಷರ ನಮಗೆ ಸಿಗೋದಿಲ್ಲ. ನಾನು ಮೊದಲೇ ಹೇಳಿದ್ದೆ, ಆರು ಅಕ್ಷರಗಳಿಗೆ ಒಂದು ಅಕ್ಷರದ ಸುಳಿವನ್ನು ನಾವು ಕೊಡುತ್ತಾ ಇಲ್ಲ. ಆ ಅಕ್ಷರವನ್ನು ನೀವೇ ಊಹೆ ಮಾಡಬೇಕು ಅಂತ. ದ, ಡ, ಕ, ಕಾ, ವಿ, ಅದರ ಜೊತೆಗೆ ಸಿಗದೇ ಇರುವಂಥ ಮಿಸ್ ಆಗಿರುವಂಥ ಒಂದು ಅಕ್ಷರ ಯಾವುದು ಅಂತ ಕೇಳಿದ್ವಲ್ಲ, ಅದಕ್ಕೆ ಸರಿಯಾದಂಥ ಒಂದು ಅಕ್ಷರಗಳನ್ನು ಜೋಡಿಸಿ ಯಾರ್ಯಾರು ಕಳಿಸಿದ್ದಾರೆ ಅಂತ ನಾವು ಒಂದು ಸಲ ನೋಡುತ್ತಾ ಹೋಗೋದಾದರೆ,

ಸುದರ್ಶನ್ ರಾಜಗೋಪಾಲ, ಸುಮಾ ಚಿಕ್ಕಮಗಳೂರು, ಮತ್ತೆ ಯಾರಿದ್ದಾರೆ ಅಂತ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ಬಹರೇನ್ನಿಂದ ಪದ್ಮ, ತಲೆಗೆ ಕಸರತ್ತು ಕೊಡ್ತು, ಮೆದುಳು ಚುರುಕಾಯಿತು, ಉತ್ತರ ತಪ್ಪಾದರೂ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಮಾಧವಿ ಪ್ರಸಾದ್ ತಿಂಡ್ಲುಯಿಂದ, ರೇಖಾ ಯಲಹಂಕ, ಮತ್ತು ಯಾರಪ್ಪ, ಗುರುರಾಜ ಸೋಮಯಾಜಿ, ಇನ್ಯಾರು, ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲ ಇವರಲ್ಲ, ಯಾರಿವರು, ನಂದಕಿಶೋರ್ ಬೆಂಗಳೂರು ಬಸವನಗುಡಿಯಿಂದ. ಇಷ್ಟು ಜನ ಸರಿಯಾಗಿ ಅಕ್ಷರಗಳನ್ನು ಬಿಟ್ಟೋಗಿದ್ದಂಥ ಒಂದು ಅಕ್ಷರವನ್ನು ಕೂಡ ಜೋಡಿಸಿದಾಗ ಬಂದದ್ದು ಕವಿದ ಕಾರ್ಮೋಡ. ಕವಿದ ಕಾರ್ಮೋಡ ಕಟು, ಆಮೇಲೆ ಕಾಜಿ, ಡಮರುಗ, ದ, ವಿಸರುಹ, ಮಿಸ್ ಆಗಿದ್ದು ಕಾರ್ಮೋಡ. ಕಾರ್ಮೋಡ ಪಕ್ಕದಲ್ಲಿ ಮೋ ಮತ್ತೆ ರಾವತ್ ಇದೆಯಲ್ಲ, ಅದು ಮಿಸ್ ಆಗಿತ್ತು. ಅದನ್ನು ಹಾಕ್ಕೊಂಡಾಗ ಕವಿದ ಕಾರ್ಮೋಡ ನಮಗೆ ಸರಿಯಾದಂಥ ಒಂದು ಪದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರೆಲ್ಲ ಪದಬಂಧ ಕಾರ್ಯಕ್ರಮದಲ್ಲಿ ಸರಿಯಾದ ಅಕ್ಷರಗಳನ್ನು ಹುಡುಕಿ ಪದಗಳನ್ನು ಜೋಡಿಸ್ಕೊಟ್ಟಿದ್ರಿ, ಎಲ್ಲರಿಗೂ ಕೂಡ ವಿವಿಧ ಭಾರತಿಯ ಈ ಪ್ರೀತಿಯ ಚಪ್ಪಾಳೆ. ಹೌದು, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಇನ್ನೀಗ ನಾವು ಚಿತ್ರತಾನ ಕಾರ್ಯಕ್ರಮದ ಕಡೆಗೆ ಹೋಗೋಣ. ಇವತ್ತಿನ ಚಿತ್ರತಾನ ಕಾರ್ಯಕ್ರಮಕ್ಕಾಗಿ ಆರಿಸಿಕೊಂಡಿರುವುದು ಜಸ್ಟ್ ಕನ್ನಡ ಚಿತ್ರದ ಹಾಡುಗಳು. 2016 ಬಂದಂಥ ಈ ಸಿನಿಮಾದ ಹಾಡುಗಳನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದವರು ಶಿವಾನಂದ್ ಜಮಖಂಡಿ. ಹಾಡುಗಳಿಗೆ ದನಿಯಾಗಿದ್ದಾರೆ ಸಂತೋಷ್ ವೆಂಕಿ, ಅವಿನಾಶ್ ಚೆಬ್ಬಿ, ಸುಪ್ರಿಯಾ ಲೋಹಿತ್ ಹಾಗೂ ಅನುರಾಧ ಭಟ್.

ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆ.

ಜಸ್ಟ್ ಆಕಸ್ಮಿಕ ಚಿತ್ರದ ಹಾಡುಗಳನ್ನು ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನೀವು ಕೇಳಿದ್ರಿ. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 3:35 ಕೆಲವೇ ಕ್ಷಣಗಳಲ್ಲಿ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳ್ತೀರಿ. ಅದಾದ ನಂತರ 4:00-5:00 ಪರಿಮಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ, ಯಾಕಂದ್ರೆ ಇದು ನಿಮ್ಮ ಮೆಚ್ಚಿನ ಸಂಗಾತಿ.

0: ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ.
1: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 4:01:25 ಈ ಸಮಯ ಪರಿಮಳ ಕಾರ್ಯಕ್ರಮದ ಸಮಯ. ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮವನ್ನು ಕೇಳಿದ್ದಾಯಿತು. ಇನ್ನೀಗ ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತು ಹಾಡುಗಳ ಜೊತೆಗೆ ನಮ್ಮ ಈ ಜರ್ನಿ ಮುಂದುವರಿಯುತ್ತೆ. ಹೌದು, ಏನು ಮಾತು? ಹೌದು, ಏನಾದರೂ ಒಂದು ಮಾತು ಇದ್ದೇ ಇರುತ್ತೆ. ಪರಿಮಳ ಅಂದರೆ ಸಿನಿಮಾ ಸುದ್ದಿ, ಅದು ಹಳೆಯದ್ದೋ ಹೊಸದೋ, ನಟ ನಟಿ, ಕತೆ, ಶೂಟಿಂಗು, ನಕ್ಕಿದ್ದು, ಹಿರಿಮೆ ಗರಿಮೆ ಅಂತ ಸಿನಿಮಾ ಜಗತ್ತಿನ ಸುತ್ತಾನೇ ಪರಿಮಳ ಕಾರ್ಯಕ್ರಮದ ಚಿತ್ತ. ಬನ್ನಿ, ಚಂದದ ಹಾಡುಗಳ ಜೊತೆಗೆ ಪರಿಮಳ ಕಾರ್ಯಕ್ರಮ ಮುಂದುವರಿತಾ ಇದೆ. ಮೊದಲಿಗೆ ಒಂದು ಚಂದದ ಹಾಡನ್ನು ಕೇಳಿ, ಆಮೇಲೆ ಏನು ವಿಚಾರ ಅಂತ ಗೊತ್ತಾಗುತ್ತೆ. ಪರಿಮಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮೊದಲನೆಯ ಹಾಡನ್ನು ಕೇಳ್ಕೊಂಡು ಬನ್ನಿ. ಬ್ರಾಟ್ ಚಿತ್ರದ ಹಾಡು, ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಧ್ವನಿ, ಶಶಾಂಕ್ ಅವರು ಗೀತೆಯನ್ನು ಬರೆದಿದ್ದಾರೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಈ ಹಾಡನ್ನು ಕೇಳಿ.

ಚಂದದ ಹಾಡನ್ನಂತೂ ಕೇಳ್ಕೊಂಡು ಬಂದ್ವಿ. ಸಿನಿಮಾ ವಿಚಾರ ಏನು ಪರಿಮಳ ಕಾರ್ಯಕ್ರಮದಲ್ಲಿ. ಈಗೀಗ ಸಿನಿಮಾ ಜಗತ್ತನ್ನು ಗಮನಿಸಿದ್ರೆ ಯಾವ್ಯಾವ ಭಾಷೆ ಸಿನಿಮಾಗಳಪ್ಪ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಕನ್ನಡನೋ ತೆಲುಗೋ ತಮಿಳೋ ಹಿಂದಿನೋ ಇಂಗ್ಲೀಷೋ, ಇದು ಯಾವ ಭಾಷೆ ಸಿನಿಮಾ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಒಂದು ಸಿನಿಮಾ ಹತ್ತಾರು ಭಾಷೆಗಳಿಗೆ ಡಬ್ ಆಗುತ್ತೆ, ಇಡೀ ಜಗತ್ತಿನಾದ್ಯಂತ ಪ್ರದರ್ಶನ ಕೂಡ ಆಗುತ್ತೆ. ಹಾಗೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಆ್ಯಕ್ಟ್ರೆಸ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ಗಳೆಲ್ಲ ಇದ್ರಂತೂ ಜಾಗತಿಕವಾಗಿ ಸಿನಿಮಾ ಸುದ್ದಿ ಆಗುತ್ತೆ. ಲೋಕಲ್ ಅಂತ ಏನೋ ಅನ್ಸೋದೇ ಇಲ್ಲ, ಎಷ್ಟೋ ಸಿನಿಮಾಗಳು ಜಾಗತಿಕವಾಗಿ ಎಲ್ಲ ಕಡೆಗಳಲ್ಲಿ ಪ್ರದರ್ಶನವನ್ನು ಕಾಣುವಂಥ ಕಾಲ ಇದು. ಈ ಮೊದಲು ಅಂದರೆ ಒಂದು 25-30 ವರ್ಷಗಳ ಹಿಂದೆ ಹೀಗೆ ಇರಲಿಲ್ಲ, ಒಂದು ಪ್ರಾದೇಶಿಕತೆ ಇರ್ತಾ ಇತ್ತು. ಸಿನಿಮಾ ನೋಡಿದರೆ ಹೇಳಬಹುದಾಗಿತ್ತು ಇದು ಕನ್ನಡನೋ ಮಲಯಾಳಂನೋ ಅಸ್ಸಾಮಿ ಪಂಜಾಬಿ ಅಂತೆಲ್ಲ. ಆದರೆ ಈಗ ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಒಂದು 50-60 ವರ್ಷದ ಆಸ್ಪಾಸ್ನಲ್ಲಿರೋರಿಗೆ ಈ ರೀತಿ ಅನಿಸ್ಬಹುದೇನೋ, ಆದರೆ ಒಂದು 30-35 ವರ್ಷದಲ್ಲಿರೋರಿಗೆ ಇಂಥ ಒಂದು ಸಮಸ್ಯೆ ಇಲ್ಲ. ಯಾಕಂದರೆ ಅವರು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಮತ್ತು ಅವ್ರು ಕಾಣ್ತಾ ಇರೋದೇ ಬೇರೆ ರೀತಿಯ ಸಿನಿಮಾ ಜಗತ್ತನ್ನಾಗಿರೋದ್ರಿಂದ ಅವ್ರಿಗೆ ಅಷ್ಟೊಂದು ವ್ಯತ್ಯಾಸ ಅಂತ ಅನಿಸೋದಿಲ್ಲ. ಇರಲಿ,

ನಾವು ಈ ದಿನ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ರೀಮೇಕ್ ಅಂದರೆ ಬೇರೆ ಯಾವುದೋ ಭಾಷೆಯ ಸಿನಿಮಾಗಳು ಯಶಸ್ಸು ಆಗಿದ್ದಾಗ ಅವನ್ನು ಕನ್ನಡಕ್ಕೆ ತಂದು ಕನ್ನಡದ ಹಾಗೆ ಮರು ನಿರ್ಮಾಣವಾದಂಥ ಸಿನಿಮಾಗಳ ಒಂದಿಷ್ಟು ಸಿನಿಮಾಗಳ ಬಗ್ಗೆ ನಾವೊಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಸಾಗೋಣ. ನಮ್ಮ ಕನ್ನಡ ಸಿನಿಮಾ ಕ್ಷೇತ್ರವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥ ಬಹಳಷ್ಟು ಲೇಖಕರು ತಮ್ಮದೇ ಆದಂಥ ಲೇಖನಗಳ ಮೂಲಕ ಇಂಥ ಅನೇಕ ವಿಚಾರಗಳನ್ನು ನಮಗೆ ಬರೆದು ತಿಳಿಸಿದ್ದಾರೆ. ಅದರಲ್ಲಿ ಡಾಕ್ಟರ್ ಕೆ ಪುಟ್ಟಸ್ವಾಮಿ ಅಂತ ಅವರು ಬಹಳ ಸೊಗಸಾಗಿ ಹೇಳ್ತಾರೆ ರಿಮೇಕ್ಗೆ ಸಂಬಂಧಪಟ್ಟ ಹಾಗೆ. ಬೇರೆ ಭಾಷೆಯಲ್ಲಿ ತೀರಾ ಯಶಸ್ವಿಯಾದ ಸಿನಿಮಾಗಳನ್ನು ಕನ್ನಡದ ಜಾಯಮಾನಕ್ಕೆ ಒಗ್ಗಿಸಿ ಕನ್ನಡದ ಸಂಸ್ಕೃತಿಯದ್ದೇ ಅನ್ನುವ ಹಾಗೆ ರಿಮೇಕ್ ಮಾಡ್ತಾ ಇದ್ದದ್ದು ಹಿಂದೆ ಕೂಡ ಇತ್ತು. ಉದಾಹರಣೆಗೆ ಹೇಳೋದಾದರೆ ಅಣ್ಣ ತಂಗಿ, ಬೆಟ್ಟದ ಕಳ್ಳ, ವಾತ್ಸಲ್ಯ, ಮುರಿಯದ ಮನೆ, ಬಾಳ ಬಂಧನ, ನನ್ನ ತಮ್ಮ, ಮನಸ್ಸಾಕ್ಷಿ, ಚಿಕ್ಕಮ್ಮ, ಭಾಗ್ಯವಂತರು, ಹೀಗೆ ಬಹಳಷ್ಟು ಸಿನಿಮಾಗಳು ಸುಮಾರು ಒಂದು 80ರವರೆಗೆ ಅಂದರೆ 1960-80ರವರೆಗೆ ರಿಮೇಕ್ ಆಗಿದ್ವು. ಆದರೆ ಇವೆಲ್ಲವೂ ಕೂಡ ಆಯಾ ಭಾಷೆಗಳಲ್ಲಿ ಯಶಸ್ಸನ್ನು ಸಾಧಿಸಿದ ಸಾಮಾನ್ಯವಾಗಿ ಸಂಸಾರದ ಕಥೆಯನ್ನು ಆಧರಿಸಿದ್ದಂತಹ ರೂಪಾಂತರಗಳು. ಅದಾದಮೇಲೆ ಏನಾಯಿತು, 1980ರಿಂದ ಈಚೆಗೆ ಬಹಳಷ್ಟು ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲರೂ ಕೂಡ ರಿಮೇಕ್ ಮಾಡೋದಕ್ಕೆ ಮುಂದಾದರು. ಇದೊಂಥರ ಹೊಸ ಪರಂಪರೆಯನ್ನೇ ಶುರು ಮಾಡಿತು ಅಂತ ಹೇಳಬಹುದು. ವಿಶೇಷವಾಗಿ ದ್ವಾರಕೀಶ್ ಅವರು ಇದರಲ್ಲಿ ಒಂದು ಮೇರು ಪಂಕ್ತಿಯನ್ನು ಹಾಕ್ಕೊಟ್ರು, ಒಂದು ಉದ್ಘಾಟನೆಯನ್ನೇ ಮಾಡಿಬಿಟ್ರು ಅಂತ ಹೇಳ್ತಾ ಮೇಯರ್ ಮುತ್ತಣ್ಣ, ಕುಳ್ಳ ಏಜೆಂಟ್ 000, ಹೀಗೆ ಸಿಂಗಾಪುರ್ನಲ್ಲಿ ರಾಜಕುಳ್ಳ, ಇಂತಹ ಎಲ್ಲ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು. ಕಿಟ್ಟು ಪುಟ್ಟುವಿಂದ ಹಿಡಿದು ಈಗಿನ ಆಪ್ತ ಮಿತ್ರ ಸಿನಿಮಾದವರೆಗೂ ಸಾಕಷ್ಟು ರಿಮೇಕ್ ಸಿನಿಮಾಗಳನ್ನು ಕೊಟ್ಟರು. ಇದರಿಂದಾಗಿ ಅವ್ರಿಗೂ ಕೂಡ ಒಂದಷ್ಟು ಒಳ್ಳೆಯ ಹೆಸರು ಬಂತು, ಸಾಕಷ್ಟು ಅವ್ರಿಗೂ ಕೂಡ ಪ್ರಯೋಜನ ಕೂಡ ಆಯಿತು ಅಂತ ಹೇಳ್ತಾರೆ.

0: ध्यान दें, आपकी मेहनत को राष्ट्रीय पहचान। पशुपालन क्षेत्र में उत्कृष्ट योगदान देने और नवीन प्रौद्योगिकी प्रथाओं को अपनाने वालों को भारत सरकार का पशुपालन एवं डेयरी विभाग प्रदान करता है राष्ट्रीय सम्मान। आज ही नामांकन करें राष्ट्रीय गोपाल रत्न पुरस्कार 2026 के लिए। इस पुरस्कार के लिए 3 श्रेणियों में होता है चयन, सर्वश्रेष्ठ डेयरी किसान, सर्वश्रेष्ठ डेयरी सहकारी समिति और सर्वश्रेष्ठ AI तकनीशियन। उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान। नामांकन की तिथि 10 अगस्त से 10 सितंबर 2026 तक, तो देर किस बात की। आज ही आवेदन करें www.awards.gov.in पर या संपर्क करें नजदीकी CSC केंद्र पर। राष्ट्रीय गोपाल रत्न पुरस्कार 2026 पशुपालन एवं डेयरी विभाग, भारत सरकार द्वारा जनहित में जारी।
1: ಪರಿಮಳ ಕಾರ್ಯಕ್ರಮದಲ್ಲಿ ರಿಮೇಕ್, ಬೇರೆ ಭಾಷೆಯ ಸಿನಿಮಾಗಳು ಕನ್ನಡಕ್ಕೆ ಬಂದದ್ರ ಕುರಿತಾಗಿ ಒಂದಷ್ಟು ನಾವು ಮಾತಾಡ್ತಾ ಸಾಕ್ತಾ ಇದ್ದೇವೆ. ಅದ್ರ ಮಧ್ಯದಲ್ಲಿ 2 ಹಾಡು ಕೇಳ್ಕೊಂಡು ಬಂದ್ವಿ. ಆಪ್ತಮಿತ್ರ ಸಿನಿಮಾದ ಹಾಡು ಮತ್ತೆ ಅಣ್ಣಯ್ಯ ಚಿತ್ರದ ಹಾಡುಗಳನ್ನು ನಾವು ಕೇಳ್ಕೊಂಡು ಬಂದ್ವಿ. ಅಂದರೆ ಬೇರೆ ಭಾಷೆಯಲ್ಲಿ ನಿರ್ಮಾಣವಾದಂಥ ಸಿನಿಮಾಗಳು ಯಶಸ್ವಿಯಾಗಿದ್ದಾವೆ, ಹಾಗಾಗಿ ಕನ್ನಡದಲ್ಲೂ ಕೂಡ ಆ ಸಿನಿಮಾಗಳು ಕೂಡ ಯಶಸ್ಸನ್ನು ತರುತ್ತೆ ಅನ್ನುವ ಒಂದು ವಿಷಯವನ್ನು ಮುಂದೆ ಮಾಡಿಕೊಂಡು ಕನ್ನಡದಲ್ಲಿ ಇಂಥ ಸಿನಿಮಾಗಳು ಬಂತು ಅಂದರೆ ಬೇರೆ ಭಾಷೆಯ ಸಿನಿಮಾಗಳು ಕನ್ನಡಕ್ಕೆ ಬಂದರೆ ಯಶಸ್ಸು ಸಿಗುತ್ತೆ ಅನ್ನೋದು ಅಷ್ಟೇನು ನಿಜ ಅಲ್ಲ. ಒಂದು 10 ಸಿನಿಮಾಗಳು ರಿಮೇಕ್ ಆದರೆ ಅದರಲ್ಲಿ ಒಂದು 2 ಅಥವಾ 3 ಸಿನಿಮಾಗಳು ಜನರಿಗೆ ಇಷ್ಟ ಆಗಬಹುದು ಅಂತ ಹೇಳ್ತಾರೆ. ಸಿನಿಮಾದಲ್ಲಿ ಅದನ್ನು ಅನ್ವೇಷಣೆ ಅಂದರೆ ಒಂದು ಅವಲೋಕನ ಮಾಡಿದಂಥವ್ರು. ಯಾಕೆ ರಿಮೇಕ್ ಮಾಡೋದು ಅಂತ ಹೇಳಿದ್ರೆ, ರಿಮೇಕ್ ಮಾಡೋದ್ರಿಂದ ಕತೆಗಾಗಿ ಹುಡುಕಾಟ ಮಾಡಬೇಕಾಗಿಲ್ಲ. ಮತ್ತು ಸಿನಿಮಾದಲ್ಲಿ ಈಗಾಗಲೇ ಎಲ್ಲ ರೀತಿಯ ರಸಗಳು ಇರುತ್ತೆ, ನವ ರಸಗಳು ಅಂತ ಹೇಳಿ, ಒಂದು ರಂಜಿಸುವಂಥ ಸಂಭಾಷಣೆ ಇರಬಹುದು, ಎಲ್ಲವೂ ಕೂಡ ಸಿದ್ಧವಾಗಿರುತ್ತೆ. ಹಾಗಾಗಿ ಏನೇನಿರುತ್ತೋ ಅದನ್ನು ಹಾಗಾಗಿ ನಾವು ರೆಡಿ ಮಾಡಿಕೊಟ್ರೆ ಸಾಕಾಗುತ್ತೆ, ಎಡಿಟಿಂಗ್ ಕೂಡ ಬೇಕಾಗಲ್ಲ, ಹೆಚ್ಚು ತಲೆ ಬಿಸಿ ಇರಲ್ಲ, ಹಾಗಾಗಿ ನಾವು ಹೆಚ್ಚು ಕೆಲಸ ಇರೋದಿಲ್ಲ. ಸ್ವಲ್ಪ ಏನು ಎಡಿಟಿಂಗು ಮತ್ತು ಫ್ರೆಶ್ ಅಪ್ ಮಾಡುವಂಥ ಕೆಲಸ ಆದರೆ ಸಾಕು. ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅದನ್ನು ನಾವು ಒಂದು ಸಿನಿಮಾ ಮಾಡಿ ಯಶಸ್ಸನ್ನು ಕಾಣಬಹುದು ಅನ್ನುವ ಒಂದು ಉದ್ದೇಶದಿಂದ ಸಿನಿಮಾಗಳಲ್ಲಿ ರಿಮೇಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗಾಗಲೇ ಹೇಳಿದ ಹಾಗೆ ನಮ್ಮ ರವಿಚಂದ್ರನ್ ಅವರು ಕೂಡ ಸಾಕಷ್ಟು ಸಿನಿಮಾಗಳನ್ನು ರಿಮೇಕ್ ಮಾಡಿದ್ರು. ಹೀರೋ ಸಿನಿಮಾ ಬಂದ್ಬಿಟ್ಟು ರಣಧೀರ ಅಂತಾಯಿತು, ಅಂಜದ ಗಂಡು, ಶಾಂತಿ ಕ್ರಾಂತಿ, ಬಣ್ಣದ ಗೆಜ್ಜೆ, ರಾಮಾಚಾರಿ ಆಯಿತು, ಹೀಗೆ ಬಹಳಷ್ಟು ಸಿನಿಮಾಗಳನ್ನು ಅವರು, ಯುದ್ಧಕಾಂಡ ಕೂಡ, ಮೇರಿ ಜಂಗ್ ಅನ್ನುವಂಥ ಹಿಂದಿ ಸಿನಿಮಾ, ಯುಗ ಪುರುಷ, ಹಳ್ಳಿ ಮೇಷ್ಟ್ರು, ಅಣ್ಣಯ್ಯ, ಮನೆ ದೇವರು, ಪುಟ್ನಂಜ, ಹೀಗೆ ಅವರ ಒಂದು ಸಿನಿಮಾಗಳ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಜೊತೆಗೆ ಉಪೇಂದ್ರ ಅವರು ಕೂಡ ಅಷ್ಟೇ, ಪ್ರೀತ್ಸೆ, ಕುಟುಂಬ, ರಕ್ತ ಕಣ್ಣೀರು, ಬುದ್ಧಿವಂತ, ಇವೆಲ್ಲ ಸಿನಿಮಾಗಳು ಕೂಡ ರಿಮೇಕ್ ಆಯಿತು. ಜಗ್ಗೇಶ್ ಅವರು ಇರಬಹುದು, ಸುದೀಪ್ ಅವರು ಕೂಡ, ಹುಚ್ಚ, ಮೈ ಆಟೋಗ್ರಾಫ್ ಸಿನಿಮಾಗಳೆಲ್ಲವೂ ಕೂಡ, ಸ್ವಾತಿ ಮುತ್ತು, ಇವೆಲ್ಲ ಸಿನಿಮಾಗಳು ರಿಮೇಕ್ ಆದಂತಹ ಸಿನಿಮಾಗಳು ಅಂತಲೇ ನಾವು ಗಮನಿಸಬಹುದು ಸಿನಿಮಾಗಳ ಕ್ಷೇತ್ರದಲ್ಲಿ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆ.

4:29 ಸಮಯ ಆಗಿದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಟ್ಯೂನ್ ಮಾಡಿದ್ದೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ಜಗತ್ತಿನ ವಿಚಾರಗಳು, ಅದರಲ್ಲೂ ಇವತ್ತು ರಿಮೇಕ್, ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ಕನ್ನಡಕ್ಕೆ ತಂದು ಕನ್ನಡದ ಸಂಸ್ಕೃತಿಯಲ್ಲಿ ಯಶಸ್ಸನ್ನು ಕಾಣುವಂಥ ಅನೇಕ ಸಿನಿಮಾಗಳನ್ನು ನಾವು ಗಮನಿಸಬಹುದು. ಅದರಲ್ಲೂ ವಿಶೇಷವಾಗಿ 2010 ಬಂದಂಥ ಕೆಲವು ಸಿನಿಮಾಗಳ ಕುರಿತಾಗಿ ನಾವು ಮಾತಾಡ್ತಾ ಸಾಕ್ತಾ ಇದ್ದೇವೆ. ಕನ್ನಡದ ನೆಲದ ಮೇಲೆ ಕನ್ನಡದ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಸಿನಿಮಾಗಳನ್ನು ಮಾಡುವಂಥ ನಿರ್ದೇಶಕರು ಒಂದಷ್ಟು ಕಾಲ ಕಡಿಮೆ ಆಗಿದ್ದರು. ಹಾಗಾಗಿಯೇ ಅವರು ರಿಮೇಕ್ ಸಿನಿಮಾಗಳ ಕಡೆಗೆ ಮುಖ ಮಾಡಿದರು. ಕನ್ನಡದ ಸಿನಿಮಾಗಳು ಕನ್ನಡ ನಾಡಿನ ವೈವಿಧ್ಯತೆಯನ್ನು ತೆರೆ ಮೇಲೆ ತರಬೇಕು ಅನ್ನೋದು, ಮತ್ತು ಈ ಭಾಷಾ ವೈವಿಧ್ಯವನ್ನು ಯಾವುದೇ ಭಾಷೆಯ ಸಿನಿಮಾ ಆದರೂ ಕೂಡ ಅದನ್ನು ರಿಮೇಕ್ ಮಾಡಿ ಜನರಿಗೆ ತೋರಿಸುವಂಥ ಒಂದು ಪ್ರಯತ್ನ ನಡೀತು ಸಾಕಷ್ಟು. ಹಾಗಾಗಿ ಸಿನಿಮಾಗಳನ್ನು ರಿಮೇಕ್ ಮಾಡೋದ್ರಿಂದ ಸಾಕಷ್ಟು ಕೆಲಸ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯದಿಂದನೂ ಕೂಡ ಈ ರೀತಿಯ ರಿಮೇಕ್ ಸಿನಿಮಾಗಳನ್ನು ಮಾಡಿದರು. ರಿಮೇಕ್ ಮಾಡೋದು ಒಂದು ರೀತಿ ಸುಲಭದ ಕೆಲಸ ಅಂತ ಕೂಡ, ಹೆಚ್ಚು ಬಂಡವಾಳ ಬೇಕಾಗೋದಿಲ್ಲ, ಹೆಚ್ಚು ರಿಸ್ಕ್ ಇರೋದಿಲ್ಲ ಅಂತ ಅನ್ನುವ ಒಂದು ಅಭಿಪ್ರಾಯದಿಂದನೂ ಕೂಡ ರಿಮೇಕ್ ಮಾಡುವುದಕ್ಕೆ ಆಗೆಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಬಂತು. ನಟ ರಮೇಶ್ ಅರವಿಂದ್ ಅವರ ಒಂದು ಸಿನಿಮಾ ರಾಮ ಶ್ಯಾಮ ಭಾಮ, ಅಂದರೆ ಎಲ್ಲ ಕಲಾವಿದರು ಕೂಡ ಹೆಚ್ಚು ಕಡಿಮೆ ರಿಮೇಕ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಕೆಲವರಿಗೆ ಈ ರಿಮೇಕ್ ಸಿನಿಮಾಗಳಿಂದಾಗಿ ಕೆಲವರು ಬಹಳ ಸೊಗಸಾಗಿ ಅದನ್ನು ತೆರೆಯ ಮೇಲೆ ತಂದು ಅದನ್ನು ಯಶಸ್ವಿಯಾದರು, ಆದರೆ ಕೆಲವು ಸಿನಿಮಾಗಳು ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ ಅನ್ನೋದು ಕೂಡ ನಿಜಾನೇ.

ಬೇಡಿ ಬಂದವಳು ಚಿತ್ರದ ಹಾಡನ್ನ ಕೇಳಿದ್ವಿ ನಾವು. ಪಿ ಸುಶೀಲ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಆರ್ ಸುದರ್ಶನ್ ಅವರ ಸಂಗೀತ ಇತ್ತು. ನೂರಾರು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ನಟಿಸಿರುವ ರಾಜ್ಕುಮಾರ್ ಅವರು ನೇರವಾಗಿ ರಿಮೇಕ್ ಆದಂತಹ ಸಿನಿಮಾಗಳಲ್ಲಿ ನಟಿಸಿರೋದು ಸ್ವಲ್ಪ ಸಿನಿಮಾಗಳಲ್ಲಿ ಮಾತ್ರ, ಅಂದರೆ ಅಣ್ಣ ತಂಗಿ, ಮುರಿಯದ ಮನೆ, ವಾತ್ಸಲ್ಯ, ಮನಸ್ಸಾಕ್ಷಿ, ಬಾಳ ಬಂಧನ, ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ಅಪೂರ್ವ ಸಂಗಮ, ಭಾಗ್ಯವಂತರು, ಹೀಗೆ ಅದರಲ್ಲೂ ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ನಟರನ್ನು ಅನುಕರಿಸದೆ ತಮ್ಮದೇ ಆದಂಥ ಅಭಿನಯ ಶೈಲಿಗೆ ಒಗ್ಗಿಸ್ಕೊಂಡಿದ್ರು ಅಂತ ಹೇಳಲಾಗದೆ. ಡಾಕ್ಟರ್ ರಾಜ್ಕುಮಾರ್ ಅವರ ವಸಂತ ಗೀತಾ ಸಿನಿಮಾ ಒಂದು ಇಂಗ್ಲೀಷ್ ಕಥೆಯನ್ನು ಆಧರಿಸಿ ಚಿ ಉದಯಶಂಕರ್ ಅವರು ಸಿನಿಮಾ ಕಥೆ ಬರೆದಿದ್ದರು. ಸ್ವಲ್ಪ ಬದಲಾವಣೆಯಲ್ಲಿ ಹಿಂದಿಯಲ್ಲಿ ಕೂಡ ಸಿನಿಮಾ ಬಂದಿತ್ತು ಅಂತ ಹೇಳಲಾಗಿದೆ. ಹಾಗೆಯೇ ನೀ ಬರೆದ ಕಾದಂಬರಿ ಕೂಡ ಒಂದು ರಿಮೇಕ್ ಸಿನಿಮಾ ಅನ್ನೋದು ನಮಗೆ ಗೊತ್ತಿರುವಂಥದ್ದೇ. ಇನ್ನು ಬೇಡಿ ಬಂದವಳು ಸಿನಿಮಾದ ಒಂದಷ್ಟು ಹಾಫ್, ಫಸ್ಟ್ ಹಾಫ್ ಏನಿದೆಯಲ್ಲ, ಅದು ಹಾಲಿವುಡ್ ಸಿನಿಮಾದ ಒಂದು ಕಥೆಯನ್ನು ಆಧರಿಸಿ ಮಾಡಿದ್ದು. ಇವಾಗ ಕೇಳಿದ್ರಲ್ಲ ಹಾಡು, ಏಳು ಸ್ವರವು ಸೇರಿ ಸಂಗೀತವಾಯಿತು. ಇದು ಕೂಡ ಸೌಂಡ್ ಆಫ್ ಮ್ಯೂಸಿಕ್ನಲ್ಲಿ ಒಂದು ಪಾತ್ರಧಾರಿ ತನ್ನ ಹೃದಯದ ಭಾವನೆಗಳನ್ನು ಹೇಳಿಕೊಳ್ಳುವಂಥ ಸನ್ನಿವೇಶಗಳಿಂದ ಸ್ಫೂರ್ತಿ ಪಡೆದಿದ್ದು. ಜೊತೆಗೆ ಸಿನಿಮಾದ ಕ್ಯಾಪ್ಟನ್ ಪಾತ್ರಧಾರಿ ಏನಿದ್ದಾರೆ ಅವರು ಮಕ್ಕಳನ್ನು ಕರೆಯುವ ಹಾಗೆಯೇ ಸಿನಿಮಾದಲ್ಲಿ ಕೂಡ ಕರೆಯುವಂಥ ದೃಶ್ಯಗಳನ್ನು ಕೂಡ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂಥೇಳಿ ಒಂದು ಪುಸ್ತಕದಲ್ಲಿ ದಾಖಲು ಮಾಡಲಾಗಿದೆ. ಇನ್ನು ಕಿಶೋರ್ ಸರ್ಜಾ ಅವರು ಕೂಡ ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಯಶಸ್ಸನ್ನು ಪಡ್ಕೊಂಡಂಥವರು. ಅವರು ಕೂಡ ರಿಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ. ಭಾವ ಬಾಮೈದ ಇರಬಹುದು, ಮತ್ತು ತೆಲುಗು, ಹಿಂದಿ, ತಮಿಳು ಸಿನಿಮಾಗಳನ್ನು ಕೂಡ ಅವರು ರಿಮೇಕ್ ಮಾಡಿದ್ರು. ತುತ್ತಮುತ್ತ ಸಿನಿಮಾದ ಒಂದು ಹಾಡನ್ನು ನಾವೀಗ ಕೇಳೋಣ.

ತುತ್ತಮುತ್ತ ಚಿತ್ರದ ಗೀತೆ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಹಾಡಿಗೆ ದನಿಯಾಗಿದ್ದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ವಿವಿಧ ಭಾರತಿ 102.9 FM, ಇದು ನಿಮ್ಮ ಅಚ್ಚುಮೆಚ್ಚಿನ ಸಂಗಾತಿ. ಸಮಯ 4:42:35. ಪರಿಮಳ ಕಾರ್ಯಕ್ರಮದಲ್ಲಿ 2010 ಬಂದಂಥ ರಿಮೇಕ್ ಸಿನಿಮಾಗಳ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇರೋದು. ಅದಾದಮೇಲೆ 2010 ಈಚೆಗೆ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡಬಹುದು. ಆದರೆ ನಾವಿವಾಗ ಹೇಳ್ತಾ ಇರೋದು ಸದ್ಯಕ್ಕೆ 2010 ಅಂದರೆ ಸಾಕಷ್ಟು ಸಿನಿಮಾಗಳು ಬಂತು. ರಿಮೇಕ್ನಿಂದ ತುಂಬ ಅನುಕೂಲಗಳಿದೆ, ಹಾಗಾಗಿ ರಿಮೇಕ್ ಮಾಡಲಿ ಬಿಡಿ, ಯಾಕೆ ಅದಕ್ಕೆ ವಿರೋಧ ಮಾಡಬೇಕು ಅನ್ನುವಂಥ ಮಾತುಗಳು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಬಂತು. ಸಾಹಿತ್ಯದಲ್ಲೂ ಕೂಡ ಎಷ್ಟೊಂದು ಅನುವಾದಗಳೆಲ್ಲ ಇಲ್ವಾ, ದೊಡ್ಡ ದೊಡ್ಡ ಕವಿಗಳು ಎಲ್ಲರೂ ಕೂಡ ಅನುವಾದಗಳನ್ನು ಮಾಡೋ ಹಾಗೆ ಸಿನಿಮಾದಲ್ಲೂ ಕೂಡ ರಿಮೇಕ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅವರದ್ದೇ ಆದಂಥ ಸಂಸ್ಥೆಗಳಲ್ಲಿ ರಿಮೇಕ್ ಮಾಡ್ಕೊಳ್ತಾರೆ, ಯಶಸ್ಸು ಆಗೋದು ಬಿಡುತ್ತೆ.

ಬೇರೆ ವಿಷಯ. ಹಾಗಾಗಿ ರಿಮೇಕ್ ಮಾಡಬೇಕು ಅನ್ನುವಂಥವ್ರು ಕೂಡ ಇದ್ದಾರೆ, ಕೆಲವರು ರಿಮೇಕ್ ಮಾಡೋದು ಬೇಡ. ಇನ್ನೊಂದು ಒಂದು ಭಾಷೆಯ ಸಿನಿಮಾ ಕನ್ನಡಕ್ಕೆ ಬಂದಾಗ ಅಲ್ಲಿಯ ಪರಿಸರ ಸಂಸ್ಕೃತಿಯನ್ನು ಕನ್ನಡದ ಜಾಯಮಾನಕ್ಕೆ ಒಗ್ಗಿಸ್ಬೇಕು. ಪರಿಸರ ಕಾಲ ಮತ್ತು ಕನ್ನಡತನವನ್ನು ಕೂಡ ಸೃಷ್ಟಿ ಮಾಡಬೇಕಾಗತ್ತೆ. ಅವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಆದರೆ ಮಾತ್ರ ಸಿನಿಮಾ ಯಶಸ್ವಿಯಾಗುತ್ತೆ, ಮತ್ತು ಒಂದು ಸಂಸ್ಕೃತಿಗೆ ಕೂಡ ಬೆಲೆ ಕೊಟ್ಟ ಹಾಗೆ ಆಗತ್ತೆ. ಹಾಗಾಗಿ ರಿಮೇಕ್ ಬೇಡ ಅನ್ನುವಂಥವರು ಕೂಡ ಇದ್ದಾರೆ. ಬೇಕು ಬೇಡಗಳ ನಡುವೆ ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಸಾಗ್ತಾ ಹೋಗುತ್ತೆ. ನಾವು 2010ರವರೆಗೆ ಬಂದಂಥ ಸಿನಿಮಾಗಳ ಬಗ್ಗೆ ಮಾತ್ರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೇವೆ. ಅದಾದ ನಂತರ ಕಳೆದ ಒಂದು 15-20 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದೆ. ನಮ್ಮದೇ ನೆಲದ ಕನ್ನಡದ ಬಹಳಷ್ಟು ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಿಗೆ ಬದಲಾಗಿದೆ. ಈಗಿನ ಇತ್ತೀಚಿನ ಕಿರಿಕ್ ಕಾಂತಾರ, KGF, ಸೂ ಫ್ರಮ್ ಸೋ ಇರ್ಬೋದು, ಕಿರಿಕ್ ಪಾರ್ಟಿ, ಮುಂಗಾರು ಮಳೆ, ಇಂತಹ ಬಹಳಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು, ಅಣ್ಣವ್ರ ಸಿನಿಮಾಗಳು ಕೂಡ ಬೇರೆ ಬೇರೆ ಭಾಷೆಗಳಿಗೆ ಅಂದರೆ ರಿಮೇಕ್ ಆಗಿರೋದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ರಿಮೇಕ್ ಬೇಕು ಅಥವಾ ಬೇಡ ಅನ್ನೋದಕ್ಕಿಂತ ಒಂದು ಒಂದು ಗಮನಿಸುವಿಕೆ, ಅಬ್ಸರ್ವೇಷನ್ ಅಷ್ಟೇ ನಮ್ಮ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಆಗಿದ್ದು. ಇನ್ನೊಂದು ಪರಿಮಳ ಕಾರ್ಯಕ್ರಮದಲ್ಲಿ ಬೇರೆ ವಿಷಯಗಳ ಜೊತೆಗೆ ಮಾತಾಡ್ತಾ ಸಾಗೋಣ. ಇನ್ನೀಗ 2 ಅಥವಾ 3 ಚಿತ್ರಗೀತೆಗಳ ಜೊತೆಗೆ ಇವತ್ತಿನ ಪರಿಮಳ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ.

ಬ್ಯಾಡ್ ಬಿ ಎ ಡಿ ಬ್ಯಾಡ್ ಸಿನಿಮಾದ ಹಾಡು. ಪೃಥ್ವಿ ಭಟ್ ಮತ್ತು ಸುನಿಲ್ ಗುಜನ್ಗೊಂಡ ಅವರ ಹಾಡು ಹಾಡಿದ್ದಾರೆ. ಕವಿರಾಜ್ ಅವರು ಬರೆದ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂಥ ಈ ಹಾಡನ್ನು ಕೇಳಿ.

0: ನಮಸ್ಕಾರ. ರಾವ್ ಟಿವಿಯ ಸುದ್ದಿ ವಿಶೇಷಕ್ಕೆ ಸ್ವಾಗತ.
1: ನಮ್ಮ ಈ ಮಧ್ಯಾಹ್ನದ ವಿಶೇಷ ಕಾರ್ಯಕ್ರಮ ಮರುಭೂಮಿಯ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,021 ಕೋಟಿ ರೂಪಾಯಿ ಹೂಡಿಕೆಯ 5 ಮಲ್ಟಿ ಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನೊಳಗೊಂಡ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಆಡಳಿತವು 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಾಳೆ ವಿಧಾನಸೌಧದಲ್ಲಿ ಆಯೋಜಿಸಲಾಗಿದೆ. ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ. ಕಳೆದ 15 ದಿನಗಳಲ್ಲಿ ದೇಶಾದ್ಯಂತ ನಡೆಸಿದ ಕಾರ್ಯಾಚರಣೆಯಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯ 740 ಕಿಲೋಗ್ರಾಂಗಳಷ್ಟು ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ಇದೇ 11ರಂದು ಶಿವಮೊಗ್ಗದ ಈಸೂರಿನಿಂದ ಶಿಕಾರಿಪುರದವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಸಚಿವ ಮಧು ಬಂಗಾರಪ್ಪ, ಕಸ್ತೂರಿ ರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಜೆಪಿ ನಡೆಸುತ್ತಿರುವ 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಬಳ್ಳಾರಿಯಲ್ಲಿ ಸಮಾರೋಪ ಸಮಾರಂಭ ಹಾಗೂ ಬೃಹತ್ ಸಮಾವೇಶ ನಡೆಯಲಿದ್ದು ಜಿಲ್ಲೆಯಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮಹಿಳಾ ಏಷ್ಯಾಕಪ್ ಸೆಮಿಫೈನಲ್ನಲ್ಲಿ ನಾಳೆ ಭಾರತ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಚೆನ್ನೈನಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ 2ನೇ ಇನ್ನಿಂಗ್ಸ್ ಆಟ ಮುಂದುವರೆಸಿರುವ ಪೂರ್ವ ವಲಯ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟಕ್ಕೆ 193 ರನ್ ಗಳಿಸಿ ಆಡುತ್ತಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಪೂರ್ವ ವಲಯ 708 ರನ್ ಗಳಿಸಿದ್ದು ದಕ್ಷಿಣ ವಲಯ 336 ರನ್ ಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
3: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:04. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಮಾಹಿತಿಯನ್ನು ಪಡೆದುಕೊಳ್ಳೋಣ.

ಕಾರ್ಯಕ್ರಮ ವಿವರಣೆಯ ನಂತರ 5:05 8 ಗಂಟೆಯವರೆಗೆ ಸೇಫ್ ಟ್ರೈನ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, 6:02 ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಮಧುರ ಆಲಾಪ, 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ.

ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 9:00 ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. ಇಂದಿನ ವಿಶೇಷ 9:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ನಮ್ಮ ನಾಡು, 2:15 ಸ್ಪಂದನ, 2:40 ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಟ್ರೈನ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 6:02 ಗಾನಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸೇರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಕುರಿತಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. ರಾತ್ರಿ 8:02 ನಮ್ಮ ಆಯ್ಕೆ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮನಿನಾದ. ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿದುಭಾರತಿ ಆಕಾಶವಾಣಿ ಕನ್ನಡ.

ಇದು ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 5:22. ಈ ಸಮಯ ಸೇಫ್ ಟ್ರವಿನಲ್ಲಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಗೀತೆಗಳನ್ನು ಕೇಳೋಣ. ಕೇಳೋದನ್ನು ಇನ್ನು ಹೆಚ್ಚು ಕಾಯಿಸೋದು ಬೇಡ. ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ರ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದೀನಿ ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನೂ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಯುಗಪುರುಷ ಚಿತ್ರದ ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು. ಯಾವಾಗೂ ನೀವು ತೋರಿಸುವಂಥ ಅಭಿಮಾನ ಇದೆಯಲ್ಲ, ಅದಕ್ಕೆ ಸಾಟಿನೇ ಇಲ್ಲ. ಈ ಒಂದು ಮಾತು ನೆನಪಾಗ್ತದೆ ಇರುತ್ತೆ, ಈ ಒಂದು ಪ್ರೀತಿಯನ್ನು ಮರೆಯಲಾಗದು ಅಂತ. ಸಾಕಷ್ಟು ಕಾರ್ಯಕ್ರಮದ ಆರಂಭದಲ್ಲಿ ಅನೇಕ ವೆಲ್ಕಮ್ ಸಂದೇಶಗಳು ಬಂದಿದೆ. ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಗೀತೆಯನ್ನು ಕೇಳೋಣ ಸ್ನೇಹಿತರೆ. ಕಳ್ಳಕುಳ ಚಿತ್ರದ ಈ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಚ್ ಪಿ ಗೀತಾ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಈ ತಾನಿ ತಂದನ ಗೀತೆಯ ವಿಶೇಷತೆ ಏನು ಹೇಳಿ ಸ್ನೇಹಿತರೆ, ಹಾಡು ಸೂಪರ್ ಇದೆ, ಹಾಡು ಬಗ್ಗೆ ಮಾತಾಡೋಗಿಲ್ಲ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಶಂಕರ್ ನಗರ್ ಡ್ಯಾನ್ಸು, ಆ ಒಂದು ಹಿಪ್ ಮೂವ್, ಅದೊಂಥರ ಒಂದು ಪಾಸ್ ಕೊಟ್ಟು ಕೊಟ್ಟು ಹಾಕುವಂಥ ಸ್ಟೆಪ್ಗಳದು. ಆ ಸ್ಟೆಪ್ಗಳು ಹೇಗಿರುತ್ತೆ ಅಂದರೆ ಅಂಥ ಸ್ಟೆಪ್ ಮಾಡೋದಕ್ಕೂ ಸಹ ಖುಷಿ ಕೊಡುತ್ತೆ. ಕೆಲವು ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಮೆಚ್ಚುಗೆ ಸಂದೇಶಗಳು ಬರ್ತಾ ಇದೆ. ಒಬ್ಬರು ಸ್ನೇಹಿತರಂತೂ ಪ್ರಾಣ ಹೋಗ್ತಾ ಇದೆ, ಹಾಡುಗಳು ಕೇಳ್ತಾ ಇದ್ರೆ ಅಷ್ಟು ಸುಂದರವಾಗಿದೆ ಹಾಡುಗಳು, ಖುಷಿಯಾಗ್ತಿದೆ, ಖುಷಿಯಲ್ಲಿ ತೇಳ್ತಾ ಇದ್ದೀನಿ ಅಂತ ಕಳಿಸಿದ್ದಾರೆ, ಭಾಳ ಖುಷಿಯಾಯಿತು. ಓಕೆ, ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನಾನು ನೋಡ್ತೀನಿ ಸ್ನೇಹಿತರೆ. ಆದರೆ ಇದೊಂದು ವಿಶೇಷವಾಗಿತ್ತಲ್ಲ, ಪ್ರಾಣವನ್ನು ಆಹ್ವಾನಿಸಿ ಗೀತೆಗಳನ್ನ ಎಂಜಾಯ್ ಮಾಡಿ, ಆ ಮಟ್ಟಕ್ಕೆ ನೀವು ಸಂಗೀತವನ್ನು ಎಂಜಾಯ್ ಮಾಡ್ತೀರ ಅನ್ನೋದೇ ಖುಷಿಯ ವಿಷಯ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ಕಾಂಚನ ಮೃಗ ಚಿತ್ರದ ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನ, ಅಶ್ವಥ್ ವೈದ್ಯ ಅವರ ಸಂಗೀತ, ವಿಜಯ ನರಸಿಂಹ ಅವರ ರಚನೆ.

ಡಿಸ್ಕೋಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಗೀತೆಗಳನ್ನು ಮೆಚ್ಚಿ ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳಂತೂ ಬರ್ತಾ ಇದೆ. ನಿಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇರೋಣ. ಹಾಗೆ ನಿಮ್ಮದೇ ಗೀತೆಗಳು ಇವೆಲ್ಲವೂ ಸಹ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಮಧುರ ಗೀತೆಗಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ಮೆಚ್ಚಿನ ಗೀತೆ ಅಂದರೆ ನಾನು ಪ್ರಸಾರ ಮಾಡುವ ಗೀತೆಗಳೇ ನಿಮಗೆ ಮೆಚ್ಚುಗೆ ಆಗುತ್ತೆ ಅನ್ನೋ ಭರವಸೆ ಇರಲಿ. ನಿಮ್ಮ ಮೆಚ್ಚಿನ ಗೀತೆ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ನಿಮ್ಮ ಸಂದೇಶಗಳು ಹಾಗೆ ಹೇಳ್ತಾ ಇದೆ. ಇಲ್ಲ ಕೆಲವು ಸ್ನೇಹಿತರು ನಿಮ್ಮ ಮೆಚ್ಚಿನ ಗೀತೆ ಅಂದ್ಬಿಟ್ಟು ಇವಾಗ ಸಂದೇಶ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮುಂದಿನ ಗೀತೆ, ಇದಕ್ಕಿಂತ ಬೆಸ್ಟ್ ಪ್ರಾಮಿಸ್ ಯಾವ ಪ್ರೇಮಿಯೂ ತನ್ನ ಪ್ರೇಯಸಿಗೆ ಕೊಡೋದಕ್ಕಾಗೋದಿಲ್ಲ. ಪ್ರಾಯಶಃ ನೀವೆಲ್ಲ ನನ್ನ ಶೋ ಕೇಳಿದರೆ ಗೊತ್ತಿರುತ್ತೆ ಯಾವ ಗೀತೆ ಇದು ಅಂತ. ಯಾಕಂದರೆ ಕಲ್ಲಿರಲಿ ಮುಳ್ಳೇ ಇರಲಿ, ನಾ ಮೊದಲು ಮುನ್ನಡೆವೆ, ನೀನಡಿಯುವ ನೀ ಅಡಿಯ ಇಡುವಡೆ ಎಲ್ಲ ಒಲವಿನ ಹುವಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ. ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲೆ ಚೆಲುವೆ. ಗೊತ್ತಾಯ್ತಲ್ಲ, ನ್ಯಾಯವೇ ದೇವರು ಚಿತ್ರದ ಗೀತೆ ಇದು. ಪಿ ಬಿ ಶ್ರೀನಿವಾಸ್ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಸೇಫ್ ಟ್ರೈನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ನೀವು ಆಫೀಸಿಂದ ಬರ್ತಾ ಇರ್ಬೋದು, ಅಥವಾ ಆಫೀಸ್ಗೆ ಹೋಗ್ತಾ ಇರ್ಬೋದು, ಅಥವಾ ಆಫೀಸ್ ಬಿಟ್ಟು ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ಬೋದು. ಎಲ್ಲೇ ಇದ್ದರೂ ನಮ್ಮ ಚಾನಲನ್ನು ಟ್ಯೂನ್ ಮಾಡಿದರೆ, ಗೀತೆಗಳನ್ನು ಎಂಜಾಯ್ ಮಾಡ್ತಾ ಇದ್ದರೆ, ಜಸ್ಟ್ ಟ್ಯೂನ್ ಇಟ್ ಎಂಜಾಯ್ ಮಾಡ್ತಾ ಇರಿ, ನಿಮ್ಮ ಜೊತೆ ನಾವಿರ್ತೀವಿ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಅವಳ ಹೆಜ್ಜೆ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಯಶ್ ಜಾನಕಿ ಅವರ ಗಾಯನ, ಚೌದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಹರಿ
1: ಪ್ರಹ್ಲಾದ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವ ಸಂಪುಟ ಇಂದು 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈನಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರಿವೆ. ನ್ಯಾಯಮೂರ್ತಿ ಮಹೇಶ್ ಚಂದ್ರ ತ್ರಿಪಾಠಿ ಅವರು ಮುಂಬೈನ ಲೋಕಭವನದಲ್ಲಿ ಇಂದು ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣು ದೇವ್ ವರ್ಮಾ ಅವರು ನ್ಯಾಯಮೂರ್ತಿ ಮಹೇಶ್ ಚಂದ್ರ ತ್ರಿಪಾಠಿ ಅವರಿಗೆ ಪ್ರಮಾಣವಚನ ಬೋಧಿಸಿದರು. ಜಿಬಿಎ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ದೂರುಗಳ ಪರಿಹಾರ ವ್ಯವಸ್ಥೆಯನ್ನು ಮತ್ತಷ್ಟು ಜನಸ್ನೇಹಿ, ಪಾರದರ್ಶಕ ಹಾಗೂ ಪರಿಣಾಮಕಾರಿಗೊಳಿಸುವ ಉದ್ದೇಶದಿಂದ ಸಹಾಯ 3.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ದೇಶದಲ್ಲೇ ಕರ್ನಾಟಕ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ್ದು ಗಂಗಾ, ಗಂಡಕ್, ಕೋಸಿ, ಸೋನ್, ಪುನ್ಪುನ್ ಮತ್ತು ಇತರ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ. ಆದರೂ ಇನ್ನೂ ಹಲವಾರು ನದಿಗಳು ಹೆಚ್ಚಿನ ಮಟ್ಟದಲ್ಲಿ ಹರಿಯುತ್ತಿದ್ದು ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 813 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,764 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 204 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,432 ಅಂಕಗಳು ದಾಖಲಾಗಿದೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಅಮೆರಿಕದ ಬೆನ್ ಶೆಲ್ಟನ್ ಲಗ್ಗೆಟ್ಟಿದ್ದಾರೆ. ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆನ್ ಶೆಲ್ಟನ್ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕ್ರಾಜ್ ಅವರನ್ನು 6-7, 6-1, 6-3, 1-6, 7-6 ಸೆಟ್ಗಳಿಂದ ಸೋಲಿಸಿದರು. ಚೆನ್ನೈನಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ 2ನೇ ಇನ್ನಿಂಗ್ಸ್ ಆಟ ಮುಂದುವರೆಸಿರುವ ಪೂರ್ವ ವಲಯ 4ನೇ ದಿನದಾಟದ ಅಂತ್ಯಕ್ಕೆ 5 ವಿಕೆಟ್ನಷ್ಟಕ್ಕೆ 212 ರನ್ ಗಳಿಸಿದೆ. ಈ ಮೂಲಕ 584 ರನ್ಗಳ ಮುನ್ನಡೆಯಲ್ಲಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಪೂರ್ವ ವಲಯ 708 ರನ್ ಗಳಿಸಿದ್ದು ದಕ್ಷಿಣ ವಲಯ 336 ರನ್ ಗಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:04:30. ಈ ಸಮಯ ಗಾನಭಜಾನ ಕಾರ್ಯಕ್ರಮದ ಸಮಯ. ಗಾನಭಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಗಾನಭಜಾನ ಕಾರ್ಯಕ್ರಮದ ಬಗ್ಗೆ ನಿಮಗೆ ಲಾಗುತ್ತೆ ಇದರ ಸ್ನೇಹಿತರೆ ವಿವಿಧ ವಿಷಯಗಳನ್ನ ಹೊತ್ತು ತಂದು ಆ ವಿಷಯದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಗಾನಭಜಾನ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯವನ್ನು ಹೊತ್ತು ತಂದಿದ್ದೀನಿ ಅನ್ನೋದನ್ನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9488309209. ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ, ಹಾಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನನ್ನ ಜೊತೆಯಾಗಿದ್ದರು ಅನ್ನೋದನ್ನು ತಿಳಿಸೋದಕ್ಕೆ ಸಂದೇಶವನ್ನು ಕಳಿಸಿ. ಈಗಾಗಲೇ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಹಾಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್ ಅವರು, ವಯಸ್ ಕಾಲೋನಿ ಧಾರವಾಡದಿಂದ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಂಡಿರುವಂಥ ವಿಷಯ ಏನಪ್ಪ ಅಂತ ಗೆಸ್ ಮಾಡ್ತಾ ಇರಿ. ವಿಷಯವನ್ನು ತಿಳಿಸ್ಬಿಟ್ಟೆ, ನಾನು ಒಂದು ಗೀತೆಯನ್ನು ಕೇಳಿಸ್ತೀನಿ. ಏನು ವಿಷಯ ಇಂದಿನ ಕಾರ್ಯಕ್ರಮದಲ್ಲಿ ಅಂತ ಅಂದರೆ ಇಂಪೋಸ್ಟರ್ ಸಿಂಡ್ರೋಮ್. ಏನಿದು ಇಂಪೋಸ್ಟರ್ ಸಿಂಡ್ರೋಮ್ ಇದರ ಕುರಿತು ಗೆಸ್ ಮಾಡ್ತಾ ಇರಿ, ಯೋಚನೆ ಮಾಡ್ತಾ ಇರಿ. ಅಷ್ಟರಲ್ಲಿ ಬಂದು ನಾನು ಇಂಪೋಸ್ಟರ್ ಸಿಂಡ್ರೋಮ್ ಕುರಿತು ಮಾತನಾಡ್ತಾ ಸಾಗೋಣ. ಓಕೆನಾ? ಒಂದು ಗೀತೆಯ ಕಾಲಾವಕಾಶ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಿಜಾನ ಕಾರ್ಯಕ್ರಮದಲ್ಲಿ ಇಂದು ಇಂಪೋಸ್ಟರ್ ಸಿಂಡ್ರೋಮ್ ಕುರಿತು ಮಾತನಾಡೋಣ ಅಂತ ಹೇಳಿದೆ. ಹಾಗೆ ಅನೇಕ ಸ್ನೇಹಿತರು ಯಾರೆಲ್ಲ ಜೊತೆಯಾಗಿರ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳಿದೆ. ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಕಾರ್ತಿಕ ಕೋಪರಡೆ ಇವರ ಸಂದೇಶ ಬಂದಿದೆ. ಯಾವ ಊರು ಕೋಪರಡೆನ ನಿಮ್ಮ ಊರು ಕಾರ್ತಿಕ ಅವರೇ? ನೀವು ಊರ ಬಗ್ಗೆ ಊರು ಡೀಟೇಲ್ಸ್ ಹಾಕಿದರೆ ಖುಷಿ ಆಗ್ತಾಯಿತ್ತು. ಹಾಗೆ ಮುಂದಿನ ಸಂದೇಶ, ಉಮೇಶ್ ಅವರು ಸಿರಿಗೆರೆಯಿಂದ ಕಾರ್ಯಕ್ರಮದ ಜೊತೆಯಾಗಿರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಬೀದರ್ ಗಣೇಶ ನಗರದಿಂದ ಮುದ್ದ ಮಹೇಶ್, ಗಣೇಶ್ ರಶ್ಮಿ ಶಾಂಭವಿ ಚಂದ್ರಶೇಖರ್ ಅವರ ಸಂದೇಶ. ಹಜರತ್ ಅಲಿ ಲಕ್ಕುಂಡಿ ಗದಗಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಪ್ರಕಾಶ್ ಜವಳಿ ಮೂಡುಬಿದ್ರೆಯಿಂದ, ಮಹದೇವಪ್ಪ ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಅಂದರೆ ಯಾವುದೇ ಒಂದು ದೊಡ್ಡದಾದ ಒಂದು ಸಿಂಡ್ರೋಮ್ ಅಂದ ತಕ್ಷಣ ಇದು ಯಾವುದೋ ಒಂದು ಕಾಯಿಲೆ ಅಂತ ಅಂದ್ಕೋಬೇಡಿ. ಏನಪ್ಪ ಅಂತ ಅಂದರೆ ಇದು ನಮ್ಮೆಲ್ಲರ ಒಳಗಡೆ ಇರುವಂತಹ ಒಂದು ಭಾವನೆ. ನಾವೆಲ್ಲ ಇದರಿಂದ ಹೊರಗೆ ಬರಲೇಬೇಕು. ಇಂದಿನ ಗಾನಭಜನ ಕಾರ್ಯಕ್ರಮದ ವಿಷಯ ಇಂಪೋಸ್ಟರ್ ಸಿಂಡ್ರೋಮ್. ನಾವೆಲ್ಲರೂ ಇದರಿಂದ ಹೊರಬರಲೇಬೇಕು. ಯಾಕಂದರೆ ನಾವು ಒಂದಲ್ಲ ಒಂದು ದಿನ ಈ ಒಂದು ಬಾಧೆಗೆ ಒಳಪಟ್ಟಿರ್ತೀವಿ. ಏನಪ್ಪ ಅಂಥದ್ದು ಅಂತ ಅನಿಸಿದ್ರೆ ನಮ್ಮ ಮೇಲೆ ನಮಗೆ ಅನುಮಾನ ಬರೋಂಥದ್ದು. ಹಾಗೆ ನಮಗೆ ಸಾಮರ್ಥ್ಯ ಇದ್ದರೂ ಸಹ ನಮ್ಮ ಕೈಯಲ್ಲಿ ಇದು ಆಗೋದಿಲ್ಲ ಅನ್ನುವಂಥ ಭಾವನೆ ನಮ್ಮನ್ನು ಕಾಡ್ತಾ ಇರುತ್ತೆ. ಅಂತಹ ಭಾವಗಳಿಂದ ಎದ್ದು ಬಂದು ನಮ್ಮ ಗುರಿಯ ಕಡೆ ಗಮನ ಕೊಡಬೇಕು. ಆದ್ದರಿಂದಲೇ ಇಂದಿನ ಕಾರ್ಯಕ್ರಮದಲ್ಲಿ ಇಂಪೋಸ್ಟರ್ ಸಿಂಡ್ರೋಮ್ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡಿದ್ದೀನಿ. ಯಾಕಂದರೆ ನಾವೆಲ್ಲ ಇದರ ಒಂದು ಹೊಡೆತಕ್ಕೆ ಒಳಗಾಗಿರ್ತೀವಿ. ಇದನ್ನು ಮೀರಿ ನಾವು ಹೊರ ಬರಬೇಕು ಅನ್ನೋದೇ ಇಂದಿನ ಕಾರ್ಯಕ್ರಮದ ವಿಷಯ. ಹೇಗೆ ಹೊರಬರೋದು ಮತ್ತು ಇದನ್ನು ಹೇಗೆ ನಾವು ಕಂಡುಕೊಳ್ಳೋದು ಎಲ್ಲದರ ಕುರಿತು ಮಾತನಾಡೋಣ. ಹಾಗೆ ಕೆಲವು ಸೆಲೆಬ್ರಿಟಿಗಳು ಹಾಗೆ ಸ್ಪೋರ್ಟ್ಸ್ಮನ್ಗಳು ಇದರ ಒಂದು ಬಾಧೆಗೆ ಒಳಗಾಗಿದ್ದಂಥವರು, ವಿರಾಟ್ ಕೊಹ್ಲಿ ಅವರು ಕೂಡ, ಹೇಗಿತ್ತು ಅವರ ಪರಿಸ್ಥಿತಿಯ, ಹೇಗೆ ಹೊರಬಂದರು, ಇದನ್ನೆಲ್ಲ ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ. ಗೀತೆಯನ್ನು ಕೇಳಿ ಬನ್ನಿ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ವಿದ್ಯೆ ಸ್ನೇಹಿತರೆ. ಗಾನಭಜಾನ ಕಾರ್ಯಕ್ರಮದಲ್ಲಿ ಇಂದು ನಾವು ತೆಗೆದುಕೊಂಡಿರುವಂಥ ವಿಷಯ ಇಂಪೋಸ್ಟರ್ ಸಿಂಡ್ರೋಮ್. ನಾವೆಲ್ಲ ಇದರಿಂದ ಹೊರಬರಲೇಬೇಕು ಅನ್ನೋಂಥ ವಿಷಯವನ್ನು ತೆಗೆದುಕೊಂಡಿದ್ದೀನಿ. ಹೌದು, ಸ್ಪೋರ್ಟ್ಸ್ಮೆನ್ಗಳಲ್ಲಿ ಇದು ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಹೇಗೆ ಅವರಲ್ಲಿ ಇದು ಭಾಸುತ್ತೆ ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ನಮ್ಮ ಆರ್ ಸಿ ಬಿ ಬಾಯ್, ನಮ್ಮ ದೇಶದ ಹೆಮ್ಮೆ ವಿರಾಟ್ ಕೊಹ್ಲಿ ಸಹ ಈ ಒಂದು ಇಂಪೋಸ್ಟರ್ ಸಿಂಡ್ರಮ್ಗೆ ಒಳಗಾಗಿದ್ರಂತೆ. ಅವರು ಕ್ಯಾಪ್ಟೆನ್ಸಿಯಿಂದ ಹೊರಗೆ ಬಂದ ನಂತರ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ

ಇದೆ. ಅವರು ಎಷ್ಟು ಸೆಂಚುರಿಗಳನ್ನು ಮಾಡಿದ್ರು, ಎಷ್ಟು ರೆಕಾರ್ಡ್ಗಳನ್ನು ಮಾಡಿದ್ರು, ಎಷ್ಟು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟರು, ಅದರಲ್ಲೂ ಪಾಕಿಸ್ತಾನದ ಮೇಲಿನ ಆ ಒಂದು ಮ್ಯಾಚ್ ಮರೆಯೋ ಹಾಗೇ ಇಲ್ಲ. ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ನಲ್ಲಿ ಅವರು ತೋರಿಸಿದಂಥ ಪ್ರದರ್ಶನ ಮರೆಯೋ ಹಾಗೆ ಇಲ್ಲ. ಈ ರೀತಿಯಾಗಿ ನಮ್ಮೆಲ್ಲರಲ್ಲೂ ಸಾಮರ್ಥ್ಯ ಇರುತ್ತೆ, ಅದರಿಂದ ನಾವು ಹೊರಬಂದು ನೋಡಬೇಕಷ್ಟೆ. ಆ ಒಂದು ಉದ್ದೇಶದಿಂದನೇ ಇಂದಿನ ಕಾರ್ಯಕ್ರಮದಲ್ಲಿ ಇಂಪೋಸ್ಟರ್ ಸಿಂಡ್ರೋಮ್, ನಾವೆಲ್ಲ ಇದರಿಂದ ಹೊರ ಬರಲೇಬೇಕು ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದ್ರ ಕುರಿತು ಮಾತನಾಡ್ತಾ ಸಾಗೋಣ. ಅನೇಕ ಸ್ನೇಹಿತರ ಸಂದೇಶಗಳು ಸಹ ಬರ್ತಾ ಇದೆ. ಖಂಡಿತ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ಓದ್ತೀನಿ. ಹಾಗೆ ನಿಮಗೂ ಸಹ ಈ ಥರ ಈ ಭಾವನೆ ಇದೆಯಾ, ನಿಮ್ಮ ಮೇಲೆ ನಿಮಗೆ ಒಂದು ಅನುಮಾನ ಇದೆಯಾ, ಅಥವಾ ಸೋತ್ಬಿಡ್ತೀನಿ ಅನ್ನೋ ಭಯ ಇದೆಯಾ, ಅಥವಾ ಯಾರೂ ನಮ್ಮನ್ನು ಹೊಗಳ್ತಿಲ್ಲ ಅನ್ನುವಂಥ ಒಂದು ಆ ಒಂದು ಬೇಜಾರು ಇದೆಯಾ, ಇವೆಲ್ಲವಿದ್ರೂ ಸಹ ನೀವು ಹಂಚಿಕೊಳ್ಳಿ. ಹೇಗೆ ಅದರಿಂದ ಹೊರಬಂದ್ರಿ ಅನ್ನೋದನ್ನು ಸಹ ಹಂಚಿಕೊಳ್ಳಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ಮಾತುಕತೆ ಮುಂದುವರಿಯುತ್ತೆ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಇಂಪೋಸ್ಟರ್ ಸಿಂಡ್ರೋಮ್ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೀನಿ. ಏನಿದು ಇವನು ಸಿಂಡ್ರೋಮ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಅನ್ಕೋಬೇಡಿ, ಯಾಕಂದರೆ ಈ ಸಿಂಡ್ರೋಮ್ಗೆ ನಾನು ನೀವು ಎಲ್ಲರೂ ಒಂದಲ್ಲ ಒಂದು ದಿನ ಒಳಗಾಗಿರ್ತೀವಿ ಅಲ್ವಾ. ಆದ್ದರಿಂದ ಇಂದಿನ ಕಾರ್ಯಕ್ರಮದಲ್ಲಿ ಇಂಪೋಸ್ಟರ್ ಸಿಂಡ್ರೋಮ್ ಕುರಿತು ಮಾತನಾಡ್ತಿದ್ದೀವಿ. ಇದರ ಲಕ್ಷಣಗಳು ಏನಪ್ಪ ಅಂತ ಅಂದರೆ, ನಮ್ಮೆಲ್ಲ ನಮಗೆ ಅನುಮಾನ ಬರೋಂಥದ್ದು. ನಾವು ಏನನ್ಕೋತೀವಿ ಅಂದರೆ, ಬೇರೆಯವರು ನಮ್ಮ ಬಗ್ಗೆ ಥಿಂಕ್ ಮಾಡೋಷ್ಟು ನಾವು ಬುದ್ಧಿವಂತರಲ್ಲ ಅಂತ ನಮಗೆ ಅನ್ನಿಸ್ತಾ ಇರ್ತದೆ. ಹಾಗೆ ನಮ್ಮ ಅದೃಷ್ಟವನ್ನು ದೂಷಿಸೋದು, ಅದೊಂದು ಮಾತಿದೆ ನೋಡಿ. ನೀವೇನೇ ಎಫರ್ಟ್ ಹಾಕಿದ್ರು ಒಂದು 5% ಆದ್ರೂ ಲಕ್ ಇರಬೇಕು, ಆವಾಗ ನಿಮ್ಮ ಎಫರ್ಟ್ಗೊಂದು ಬೆಲೆ ಸಿಗುತ್ತೆ ಅಂತ. ಅದು ಡಿಪೆಂಡ್ಸ್ ಜನ ಹೇಗೆ ತೊಗೊತಾರೆ. ಹಾಗೆ ಇದರಲ್ಲಿ ನಾವು ಯಾರು ಸಿಗಲಿಲ್ಲ ದೂಷಿಸೋಕೆ ಅಂದರೆ ನಮ್ಮನ್ನು ನಾವು ದೂಷಿಸ್ಕೋತಾ ಇದ್ದೀವಿ. ನಮ್ಮನ್ನು ದೂಷಿಸಾದ್ಮೇಲೆ ಇನ್ಯಾರನ್ನು ದೂಷಿಸ್ಬೋದು. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಅವರ್ ಅದೃಷ್ಟ ಅಂತ ಅದೃಷ್ಟವನ್ನು ನಾವು ದೂಷಿಸ್ಕೋತೀವಿ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಭಯದ ಫೇಲೂರ್ ಆಗ್ತೀವಿ ಅನ್ನೋ ಭಯ ಇರುತ್ತೆ. ಯಾವ ಥರಪ್ಪ ಅಂದರೆ, ಫೇರ್ ಟು ಗೆಟ್ ಫೇಲ್ ಅನ್ನೋದು ಇರುತ್ತೆ ನೋಡಿ. ಇದು ನಾನು ಇದನ್ನು ಮಾಡೋಕ್ಕೆ ಹೋದರೆ ಸೋತ್ಬಿಟ್ರೆ ಹೇಗೆ ಅನ್ನುವಂಥ ಭಯ ನಮ್ಮನ್ನು ಕಾಡ್ತಾ ಇರುತ್ತೆ. ಹಾಗೆ ಹೇಗಾಗುತ್ತಪ್ಪ ಅಂತ ಅಂದರೆ, ಜನರು ನಮ್ಮನ್ನ ಹೊಗಳ್ತಾ ಇದ್ದರೆ ನಾವು ಆ ಕೆಲಸವನ್ನು ಸರಿಯಾಗಿ ಮಾಡ್ತಿದ್ದೀವಿ ಅನ್ನೋ ಭಾವನೆ ನಮ್ಮಲ್ಲಿರುತ್ತೆ. ಜನ ನಮ್ಮನ್ನು ಹೊಗಳಲಿಲ್ಲ ಅಂತ ಅಂದರೆ, ಇಲ್ಲ ನಾವು ಆ ಕೆಲಸವನ್ನು ಸರಿ ಮಾಡ್ತಾ ಇಲ್ವೇನೋ ಅನ್ನುವಂಥ ಭಾವನೆ ನಮಗೆ ಬಂದುಬಿಡುತ್ತಲ್ಲ. ಆ ಒಂದು ಭಾವಗಳು ಇದಿಷ್ಟು ಇದರ ಚಿಹ್ನೆ ಮತ್ತು ಲಕ್ಷಣ ಅಂತ ಅನ್ನಿಸ್ಬೋದು. ಅಷ್ಟು ನಮ್ಮ ಮೇಲೆ ನಾವು ಅನುಮಾನವನ್ನು ಪಡುವಂಥದ್ದು, ಹಾಗೆ ಅದೃಷ್ಟವನ್ನು ದೂಷಿಸೋಂಥದ್ದು, ಹಾಗೆ ಸೋತ್ಬಿಡ್ತೀವಿ ಅನ್ನೋ ಭಯ. ಹಾಗೆ ನಮ್ಮನ್ನು ಯಾರೂ ಹೊಗಳಲಿಲ್ಲ ಅಂತಂದರೆ ನಾವು ತಪ್ಪು ಕೆಲಸ ಮಾಡ್ತಾ ಇದ್ದೀವೋ, ಅಥವಾ ನಾವು ಮಾಡ್ತಿರೋ ಕೆಲಸ ಸರಿ ಇಲ್ವೇನೋ, ಅಪ್ರೋಚ್ ರಾಂಗ್ ಇದೆಯೇನೋ ಅನ್ನುವಂತಹ ಭಾವನೆ ನಮ್ಮಲ್ಲಿ ಇರುವಂತಹ ಭಾವನೆಗಳು, ಎಲ್ಲ ಭಾವನೆಗಳು ಈ ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ ಇಂಪೋಸ್ಟರ್ ಸಿಂಡ್ರೋಮ್ನಲ್ಲಿ ಇರುತ್ತೆ ಅಂತ ಹೇಳಲಾಗಿದೆ ಸ್ನೇಹಿತರೆ. ಮತ್ತಷ್ಟು ಇದ್ರ ಕುರಿತು ಮಾತನಾಡೋಣ ಈ ಒಂದು ಗೀತೆಯ ನಂತರ. ನಿಮ್ಮ ಅನುಭವಗಳನ್ನು, ನಿಮ್ಮ ಭಾವಗಳನ್ನು ಹಂಚಿಕೊಳ್ಳಿ. ಮತ್ತೊಂದು ಗೀತೆಯ ಕಾಲಾವಕಾಶ. ನೀವು ಕೇಳ್ತಾ ಇದ್ದೀರಾ ಗಾನಭಜನ ಕಾರ್ಯಕ್ರಮ.

ಗಣಭಿಜನ ಕಾರ್ಯಕ್ರಮದಲ್ಲಿಂದು ಇಂಪೋಸ್ಟರ್ ಸಿಂಡ್ರೋಮ್ ಕುರಿತು ಮಾತನಾಡ್ತಿದ್ದೀವಿ. ಏನಿದು ಇಂಪೋಸ್ಟರ್ ಸಿಂಡ್ರೋಮ್ ಅನ್ನುವಂಥದ್ದು? ಇದೆಲ್ಲವೂ ಸಹ ಇಂತಹ ಒಂದು ಬಾಧೆ ನಮ್ಮೆಲ್ಲರಿಗೂ ಸಹ ಒಂದಲ್ಲ ಒಂದು ಸಮಯದಲ್ಲಿ ಆಗಿರುತ್ತೆ. ಆದ್ದರಿಂದ ಇದು ಮಾತನಾಡೋ ವಿಷಯ ಅನ್ನಿಸ್ತು. ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ತಿಳಿಸಿ, ನಿಮ್ಮ ಅನುಭವಗಳನ್ನು, ನೀವು ಯಾವಾಗಾದರೂ ಈ ಇಂಪೋಸ್ಟರ್ ಸಿಂಡ್ರೋಮ್ಗೆ ಒಳಗಾಗಿದ್ರಾ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಇದು ಹೆಚ್ಚಾಗಿ ಯಾರಲ್ಲಿ ಕಂಡುಬರುತ್ತೆ ಅಂದರೆ, ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಕ್ರಿಕೆಟರಾದಂತಹ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು, ಇವರು ಸಹ ಈ ಇಂಪೋಸ್ಟರ್ ಸಿಂಡ್ರೋಮ್ಗೆ ಒಳಗಾಗಿದ್ದರು. ಆಟದಲ್ಲಿ, ಪ್ರತಿಯೊಂದು ಆಟದಲ್ಲಿ ಈ ಥರ ಒಂದು ಘಟನೆ, ಈ ಒಂದು ಭಾವಾಘಾತಕ್ಕೆ ಎಲ್ಲರೂ ಒಳಗಾಗಿರ್ತಾರೆ ಒಂದಲ್ಲ ಒಂದು ಬಾರಿ ಅವರ ಜೀವನದಲ್ಲಿ. ನೀವು ಸಹ ಸ್ಪೋರ್ಟ್ಸನ್ನು ಆಡುವಾಗ ನೀವು ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ತೀರಾ, ಒಳ್ಳೆ ರನ್ನರ್ ಆಗಿರ್ತೀರಾ, ಈ ಒಂದು ನೀವಾಗ ಓಕೆ ಯಾವುದೋ ಒಂದು ಟಫ್ ಟೈಮ್ ಬಂದಾಗ ನಾನು ಈ ಮ್ಯಾಚನ್ನು ಆಡಿ ಗೆಲ್ಲಿಸ್ತೀನಿ, ನನ್ನ ಕೆಲಾಗುತ್ತಾ, ಈ ಒಂದು ರನ್ನಿಂಗ್ ರೇಸನ್ನು ನಾನು ಓಡಿ ಗುರಿಯನ್ನು ಮುಟ್ತೀನಿ ಅನ್ನುವಂಥ ಸೆಲ್ಫ್ ಡೌಟ್ ನಿಮ್ಮಲ್ಲೂ ಬಂದಿರುತ್ತೆ ಒಮ್ಮೆ. ಆದರೆ ಅದನ್ನು ಹೇಗೆ, ನೀವು ಹೇಗೆ ಪಾಸಿಟಿವ್ ಆಗಿ ತೊಗೊತೀರಾ? ಇಲ್ಲ, ನಾನು ನನಗೋಸ್ಕರ ಆಡ್ತಾ ಇಲ್ಲ, ದೇಶಕ್ಕೋಸ್ಕರ ಆಡ್ತಾ ಇದ್ದೀನಿ, ಹಾಗೆ ನಾನು ನನಗೋಸ್ಕರ ಓಡ್ತಾ ಇಲ್ಲ, ನನ್ನ ಟೀಮ್ಗೋಸ್ಕರ ಓಡ್ತಾ ಇದ್ದೀನಿ ಅನ್ನೋ ಭಾವ ನಿಮ್ಮ ಸ್ವಂತ ನಾನು ಅನ್ನೋದಕ್ಕಿಂತ ಮೀರಿ ಅದಿದ್ದಾಗ ನೀವು ಆಟೋಮೆಟಿಕ್ಕಾಗಿ ದೇಶಕ್ಕೋಸ್ಕರ ಆಡ್ತೀರ. ಖಂಡಿತ ಕೊನೆ ಬಾಲ್ನಲ್ಲಿ 6 ರನ್ ಬೇಕಿದ್ರೂ ಸಹ ಖಂಡಿತ ಹೊಡಿತೀರ. ನಾವು ಈ ವಿಷಯದಲ್ಲಿ ಧೋನಿಯನ್ನು ನಾವೊಂದು ನಿದರ್ಶನವಾಗಿ ತೆಗೆದುಕೊಳ್ಬೋದು, ಮಹೇಂದ್ರ ಸಿಂಗ್ ಧೋನಿ ಅವರನ್ನು. ಯಾಕಂದರೆ ಅವರು ಎಂತಹ ಸ್ಟ್ರೆಸ್ ಇದ್ದರೂ ಸಹ ಅದನ್ನು ತೋರಿಸ್ಕೊಳ್ಳೆ, ಓಕೆ ಈ ಮೊಮೆಂಟನ್ನು ಪಾಸ್ ಮಾಡಲೇಬೇಕು ಅಂತ ಗೆಲ್ಲಿಸ್ತಾ ಇದ್ರಲ್ಲ, ಅದು ಎಲ್ಲರಿಗೂ ಮಾದರಿಯಾಗುತ್ತೆ. ಹಾಗೆ ಸಚಿನ್ ತೆಂಡೂಲ್ಕರ್ ಅವರು ಫೇಸ್ ಮಾಡಿದಂತಹ ಬೌಲರ್ಸ್, ಆಗಿನ ಒಂದು ಎರ ಇತ್ತು ನೋಡಿ, ವಸೀಮ್ ಅಕ್ರಮ್, ಚಮಿಂದ ವಾಸು, ಶೇನ್ ಬಾಂಡ್, ಮೆಕ್ರತ್, ಬ್ರೇಟ್ಲಿ, ವೆಸ್ಟ್ ಇಂಡೀಸ್ನ ಲೆಜೆಂಡ್ಗಳು ಆಂಬ್ರೋಸ್, ವಾಲ್ಸ್, ಇವರೆಲ್ಲರನ್ನು ಸಹ ಫೇಸ್ ಮಾಡಿದಂಥವ್ರು ಸಚಿನ್ ತೆಂಡೂಲ್ಕರ್ ಅವರು. ಇಡೀ ಪ್ಲೇಯರ್ಸು, ಎಲ್ಲ ಬೌಲರ್ಸು ಒಬ್ರಿಗೋಸ್ಕರ ಪ್ರಿಪೇರ್ ಆಗ್ತಿದ್ರು ಆಗಿನ ಸಂದರ್ಭದಲ್ಲಿ. ಯಾರಿಗೋಸ್ಕರಪ್ಪ ಅಂತಂದರೆ ಸಚಿನ್ ತೆಂಡೂಲ್ಕರ್ಗೋಸ್ಕರ. ಬಟ್ ಸಚಿನ್ ತೆಂಡೂಲ್ಕರ್ ಅಷ್ಟು ಬೌಲರ್ಸ್ಗೋಸ್ಕರ ರೆಡಿ ಆಗ್ತಾಯಿದ್ರು. ಇದು ಸಚಿನ್ ಅವರ ಲೆಗಸಿ. ಅಂದರೆ ಇವರು ಇಂತಹ ಸಿಂಡ್ರೋಮ್ಗೆ ಒಳಗಾಗಿರಲಿಲ್ವ, ಅವರು ಇದನ್ನು ಅವ್ರ ಹತ್ರ ಬರೋದಕ್ಕೆ ಬಿಟ್ಕೊಳ್ಳಿಲ್ಲ. ಇಲ್ಲ, ನಾನು ಆಡ್ತೀನಿ, ನಂಗೆ ಡಿಸಿಪ್ಲಿನ್ ಇದೆ, ನನಗೆ ಗೊತ್ತು, ನನಗೆ ಆಟದ ಲಕ್ಷಣಗಳು ಗೊತ್ತು, ನನ್ನ ಆಟವನ್ನು ಹೇಗೆ ಆಡಬೇಕು ಅನ್ನೋದು ಗೊತ್ತು. ಈ ಭಾವನೆ ಇದ್ದಾಗ ಏನಾಗುತ್ತಪ್ಪ ಅಂತ ಅಂದರೆ, ಈ ಚಿಹ್ನೆಗಳು ಲಕ್ಷಣಗಳು ಏನಿರ್ತವೆ ಅದು ಕಡಿಮೆ ಆಗುತ್ತೆ, ನಮ್ಮ ಮೇಲಿರುವಂತಹ ಕಾನ್ಫಿಡೆಂಟೇ ಜಾಸ್ತಿ ಆಗುತ್ತೆ. ಈ ಇಂಪೋಸ್ಟರ್ ಸಿಂಡ್ರೋಮ್ ಕುರಿತು ಮತ್ತಷ್ಟು ಮಾತನಾಡೋಣ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕ

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ಇಂದು ನಾವು ಮಾತನಾಡ್ತಿರುವಂಥ ವಿಷಯ ಇಂಪೋಸ್ಟರ್ ಸಿಂಡ್ರೋಮ್ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಇನ್ನೂ ಅದು ಹೇಗೆ ಆಗುತ್ತೆ ಮತ್ತು ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಕುರಿತು ಮಾತನಾಡೋಣ. ಅನೇಕ ಮೆಚ್ಚುಗೆ ಸಂದೇಶಗಳು ಬರ್ತಾ ಇದೆ, ಬಹಳ ಖುಷಿ.

ಆಗ್ತಾ ಇದೆ. ಹಾಗೆ ನೀವು ಸಹ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರೆ ಆ ಎಲ್ಲ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಖಂಡಿತ ನಾನು ನೋಡ್ತೀನಿ. ಸ್ಟುಡಿಯೋ ಸಮಯ ಇನ್ನೇನು 6:40 ಆಗಲಿದೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಅಲ್ವಾ 6:40 ಪ್ರದೇಶ ಸಮಾಚಾರ ಇರುತ್ತೆ. ಪ್ರದೇಶ ಸಮಾಚಾರದ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ, ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್ ಬಂಗಾರಪೇಟೆ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ, ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು, ಬರ ನಿರ್ವಹಣೆ ಕೈಪಿಡಿ ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್, ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆಯಿದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಆಡಳಿತವು 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ದೃಢ ಸಂಕಲ್ಪದ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಾಳೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಾದಂತಹ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಯುವನಿಧಿ, ಗೃಹ ಜ್ಯೋತಿ ಯೋಜನೆ ಮತ್ತು ವಿವಿಧ ಕ್ಷೇತ್ರದ ಕಾರ್ಮಿಕರನ್ನು ಒಳಗೊಂಡಂತೆ ಸಮಾಜದ ವಿವಿಧ ವರ್ಗಗಳ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅವರೊಂದಿಗೆ ನಾಳೆ ಮುಖ್ಯಮಂತ್ರಿ ಸಂವಾದ ನಡೆಸಲಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಹಣಕಾಸು ಅವ್ಯವಹಾರ ಮತ್ತು ವಿದೇಶಿ ಹೂಡಿಕೆಗಳ ತನಿಖೆಗೆ ಸಂಬಂಧಪಟ್ಟಂತೆ 9 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್, ಪುತ್ರಿ ಪ್ರಿಯಾಂಕಾ ಹಾಗೂ ಅವರ ಅತ್ಯಾಪ್ತರ ನಿವಾಸದ ಮೇಲೂ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶೋಧದ ವೇಳೆ ಅಧಿಕಾರಿಗಳು ಸತೀಶ್ ಜಾರಕಿಹೊಳಿ ಅವರನ್ನು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ತನಿಖೆಯಲ್ಲಿ ಸಾಗರೋತ್ತರ ಹೂಡಿಕೆಯ ಕುರಿತಂತೆ ಪರಿಶೀಲನೆ ನಡೆಸಲಾಗುತ್ತಿದೆ. 2 ವರ್ಷಗಳ ಹಿಂದೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಆಗಮಿಸಿದ್ದ ರುವಾಂಡಾ ನಿಯೋಗದ ಕುರಿತಂತೆಯೂ ಪರಿಶೀಲನೆ ನಡೆಯುತ್ತಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಜಾರ್

0: ಇಹುಳಿ ಬೆಂಬಲಿಗರು ಅವರ ನಿವಾಸ ಹೊರಗೆ ಜಮಾಯಿಸಿ ಭಿತ್ತಿಪತ್ರಗಳನ್ನು ಹಿಡಿದು ಇಡಿ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಆಸ್ತಿಗಳ ಮೇಲೆ ಇಡಿ ದಾಳಿ ನಡೆಸಿರುವ ಬಗ್ಗೆ ರಾಜಕೀಯ ಪ್ರೇರಿತ ಎಂದಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜಕೀಯ ಪ್ರೇರಿತ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ತನಿಖೆಯಿಂದ ಯಾವ ಮಾಹಿತಿ ಹೊರಬರಲಿದೆ ಎಂಬುದನ್ನು ಬಿಜೆಪಿ ಕಾಯುತ್ತಿದೆ ಎಂದು ಹೇಳಿದ್ದಾರೆ. ಇಡಿ ದಾಳಿಯು ಆಪಾದಿತ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ 3 ದಶಕಗಳ ಸುದೀರ್ಘ ಹೋರಾಟಕ್ಕೆ ಇಂದು ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಇಂದು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದಂತಹ ಕೆರೆಗೆ ಜೀವ ಕಳೆ ಬಂದದ್ದನ್ನ ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿವ ನೀರನ್ನ ಕಣ್ತುಂಬಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಹಲವು ಮಠಾಧೀಶರು ಭಾಗಿಯಾಗಿ ವಿಶೇಷ ಪೂಜೆ ನೆರವೇರಿಸಿದರು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು 2.25 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಮತ್ತು 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಬರಪೀಡಿತ ಘೋಷಣೆಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಬರ ನಿರ್ವಹಣೆ ಕೈಪಿಡಿಯ ನಿಯಮಾವಳಿಗಳು ಅಸಮರ್ಪಕವಾಗಿದ್ದು ಇದನ್ನು ಬದಲಾಯಿಸುವಂತೆ ಒತ್ತಾಯಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸಲಹೆ ನೀಡಿದ್ದಾರೆ. ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟದ ಉಪ ಸಮಿತಿಯ ಸಭೆಯಲ್ಲಿ ಅವರು ಈ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದರೂ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅಂಶವಾರು ಬದಲಾವಣೆಗೆ ಪತ್ರ ಬರೆದು ಒತ್ತಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿ ವಿರೋಧಿಸಿ ಇದೇ 11ರಂದು ಶಿವಮೊಗ್ಗದ ಈಸೂರಿನಿಂದ ಶಿಕಾರಿಪುರದವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಸಚಿವ ಮಧು ಬಂಗಾರಪ್ಪ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಲೆನಾಡಿನ ರೈತರು ಕೃಷಿ ಪರಿಸರ ಹಾಗೂ ಜನರ ಬದುಕನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಪಾದಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಜನರು ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತೆ ಕರೆ ನೀಡಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿಯಾದರೆ ಪಶ್ಚಿಮಘಟ್ಟ ವ್ಯಾಪ್ತಿಯ 1576 ಗ್ರಾಮಗಳ ರೈತರ ಬದುಕು ಅತಂತ್ರವಾಗಲಿದೆ. ಶಿವಮೊಗ್ಗ ಜಿಲ್ಲೆ 1ರಲ್ಲಿಯೇ 484 ಗ್ರಾಮಗಳ ಜನರ ಬದುಕಿನ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿ ಕುರಿತಂತೆ ಬಿಜೆಪಿ ತಮ್ಮ ನಿಲುವು ಸ್ಪಷ್ಟಪಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದಂತಹ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರಿನ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ದೂರುಗಳ ಪರಿಹಾರ ವ್ಯವಸ್ಥೆಯನ್ನು ಮತ್ತಷ್ಟು ಜನಸ್ನೇಹಿ, ಪಾರದರ್ಶಕ ಮತ್ತು ಪರಿಣಾಮಕಾರಿಗೊಳಿಸುವ ಉದ್ದೇಶದಿಂದ ಸಹಾಯ 3.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರೊಂದಿಗೆ ನಡೆದಂತಹ ಸಮಾಲೋಚನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಸ್ತೆ ಗುಂಡಿ, ಬೀದಿ ದೀಪದಂತಹ ಸಮಸ್ಯೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಬೇರೆ ಬೇರೆ ತಂತ್ರಾಂಶಗಳ ಅಗತ್ಯವಿಲ್ಲ. ಒಂದೇ ತಂತ್ರಾಂಶದ ಮೂಲಕ ಎಲ್ಲಾ ಪ್ರಕ್ರಿಯೆಗಳನ್ನು ಕೈಗೊಳ್ಳುವಂತಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ

ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಹಸ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು. ಬರ ನಿರ್ವಹಣೆ ಕೈಪಿಡಿ, ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 6:55. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಆರ್ಕೆ ಶ್ರೀಕಂಠನ್ ಅಂತ ಹೆಸರು ಕೇಳಿದ ಕೂಡಲೇ ಮನಸ್ಸಿನಲ್ಲಿ ಒಂದು ಆಲಾಪ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೇರು ವಿದ್ವಾಂಸರು, ಅವರ ಹಾಡುಗಾರಿಕೆಯಷ್ಟೇ ಅವರ ಮಾತು ಸೊಗಸು. ಆಕಾಶವಾಣಿಯಲ್ಲಿ ಬಹಳ ಕಾಲ ಸಂಗೀತದ ನಿರ್ಮಾಪಕರಾಗಿದ್ದರು. ಅವರ ಮಾತು ಅನುಭವ ಕಲಾ ದೃಷ್ಟಿ.
4: ಸಂಸಾರದಲ್ಲಿ ಇದೊಂದು ಜಾನಪದ ಧಾಟಿಯ ಟ್ಯೂನು. ಇದಂತೂ ಎಷ್ಟು ಪ್ರಿಯವಾಗಿದೆ ಅಂತಂದರೆ, ನನ್ನ ಸ್ನೇಹಿತರೊಬ್ಬರು ಅದನ್ನು ಫಸ್ಟ್ ಟೈಮ್ ನಾನು ಹಾಡಿದ ಕಚೇರಿಗಳಿಗೆ ಒಂದು ತರಹ ದಿಂಗ್ಮೂಢನಾಗ್ಬಿಟ್ಟಿರೋರು. ಮೂರು ಹೊತ್ತು ಅವರಿಗೆ ಆ ದೇವರ ನಾಮದ ಆ ಒಂದು ಇದೆ ಸ್ಮರಣೀಯ. ಆಮೇಲೆ ಒಂದು 8 ದಿವಸ ಆದಮೇಲೆ ಪುನಃ ಸಿಕ್ಕಿದ್ರು ಅವರು. ಮೇಷ್ಟ್ರೇ, ಏನು ಪ್ರಭಾವ ಬೀರ್ಬಿಟ್ರಿಪ್ಪ ನೀವು, ಏನಪ್ಪ ನಾನೇನಪ್ಪ ಮಾಡಿದೆ ಪ್ರಭಾವಕ್ಕೆ, ಹಂಗೆ ನೀವು ಅವತ್ತು ಹಾಡಿದ್ರಲ್ಲ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಅಂತ. ಅಯ್ಯೋ ಏನು ಏನು ಮೋಡಿ ಮಾಡಿಬಿಟ್ರಿ ನೀವು, ಏನು ಹಾಡಿಬಿಟ್ರಿ ನೀವು ನೋಡಿ. ಪ್ರತಿನಿತ್ಯವೂ ನಾನು ಆಫೀಸ್ಗೆ ಹೋಗುವಾಗ ಮೊದಲು ಆ ಕ್ಯಾಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದನ್ನು ಕೇಳಿ ಆ ಒಂದು ಇದರ ಸ್ಮರಣೆಯಲ್ಲಿಯೇ ಆಫೀಸ್ಗೆ ಹೋಗ್ತೀನಿ, ಸಂತೋಷವಾಗಿ ಕೆಲಸ ಮಾಡ್ತೀನಿ. ಆ ದೇವರ ನಾಮ ಮರೆಯೋದಕ್ಕೆ ಆಗೋದಿಲ್ವಲ್ಲಪ್ಪ, ಏನು ಹಾಡಿದ್ದೀರಿಪ್ಪ ನೀವು.
5: ಸುಮ್ಮನೆ ಬರುವುದೇ ಮುಕ್ತಿ ನಮ್ಮ ಅಚ್ಯುತನಂತನ ನೆನೆಯದೆ ಭಕ್ತಿ,
4: ಹೀಗೆ ಒಂದೊಂದುವೆ ಇನ್ನೊಬ್ಬರು ಅನುಕರಣೆ ಮಾಡಿ ಹಾಡಬಹುದಾದಂಥ ಕರ್ನಾಟಕ ಶೈಲಿಯಲ್ಲಿರ್ತಕ್ಕಂಥ ಸ್ವರ ಸಂಯೋಜನೆಗಳು. ಬರೀ ವಚನದಲ್ಲಿಯೇ 3 ಗಂಟೆಗಳ ಕಾಲ ಕಚೇರಿ ಮಾಡಿದ್ದೀನಿ. ಕಚೇರಿ ಆದಮೇಲೆ ಅವರು ಥ್ಯಾಂಕ್ಸ್ ಕೊಡುವಾಗ ಹೇಳ್ತಾರೆ, ವಚನವನ್ನು ಇಟ್ಕೊಂಡು 3 ಗಂಟೆಗಳ ಕಾಲ ಇಷ್ಟು ಜನ ಶ್ರೋತೃಗಳನ್ನು ನೀವು ಹಿಡಿದಿಟ್ಕೊಂಡಿದ್ದಿರಲ್ಲ, ನಿಮ್ಮ ಸಾಮರ್ಥ್ಯ ಬಹಳ ದೊಡ್ಡದು ವಿದ್ವಾಂಸರೇ. ಎಲ್ಲ ಸಣ್ಣ ಸಣ್ಣ ಇದು ರಚನೆಗಳದು, ಅದನ್ನು ವಿಸ್ತಾರವಾಗಿ ಹಾಡೋ ಗತಿ ಇಲ್ಲ, ವಿಸ್ತಾರವಾಗಿ ಹಾಡದೆ ಹೋದರೆ ಜನಗಳಿಗೆ ರುಚಿಸೋ ಇಲ್ಲ. ಈ ತರಹ ಒಂದು ಸಂದಿಗ್ಧವಾದ ರಚನೆಗಳದು. ಅದು ಜನಪ್ರಿಯವಾಗಿ ಆಗಬೇಕಾದರೆ, ಅದು ಶ್ರೋತೃಗಳಿಗೆ ಪ್ರಿಯವಾಗಬೇಕಾದರೆ ಯಾವ ರೀತಿ ಹಾಡಬಹುದು ಅಂತ ನಾನೇ ಕಲ್ಪನೆ ಮಾಡಿಕೊಂಡು ಹಾಡಿ 3 ಗಂಟೆಗಳ ಕಾಲ. ಈ ಕಲಾ ಪ್ರಪಂಚದಲ್ಲಿ ವಿಮರ್ಶಕರು ಅಂತ ಇರ್ತಾರೆ ಇದ್ದಾರೆ, ಅದರ ನಿಮಗೆಲ್ಲ ಪರಿಚಯವೇ ಇದೆ ಅಂತಿಟ್ಕೊಳ್ಳಿ. ನನ್ನ ಕೆರಿಯರ್ನಲ್ಲಿ ನನಗೆ ಮೊದಲನೇ ವಿಮರ್ಶಕ ಅಂತಂದರೆ ನನ್ನ ಪಕ್ಕದಲ್ಲೇ ಇರತಕ್ಕಂಥ ನನ್ನ ಹೆಂಡತಿ. ಅವಳನ್ನು ಸಮಾಧಾನಪಡಿಸಿ ಅವಳ ಕೈಲಿ ಬೇಸ್ಟ್ ಇವತ್ತು ಚೆನ್ನಾಗಿತ್ತು ನಿಮ್ಮ ಕಚೇರಿ ಅಂತ ಅನ್ನಿಸ್ಕೊಂಡ್ಬಿಟ್ರೆ ನಂಗೆ ತುಂಬ ಸಂತೋಷ. ಬಾಕಿ ಕ್ರಿಟಿಕ್ಸ್ ಏನಾದರೂ ಬರೀಲಿ, ಅದು ಮುಖ್ಯವಲ್ಲ. ಸಂಗೀತ ಬಲ್ಲವಳಾಗಿ, ಸಂಗೀತವನ್ನು ಕೇಳಿ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿದವಳಾಗಿ, ಹೀಗಿತ್ತು ಹೀಗಿರಬೇಕು ಹೀಗಿರಬಾರ್ದು ಅಂತ ಹೇಳೋದು ಹೇಳ್ತಕ್ಕಂಥ ಮಾತುಗಳಿಗೆ ಬೆಲೆ ಹೆಚ್ಚು. ಆದ್ದರಿಂದ ನನ್ನ ಮೊದಲನೇ ಕ್ರಿಟಿಕ್ ನಾನು ಹೆಂಡತಿ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ಆರ್ಕೆ ಶ್ರೀಕಂಠನ್ ಅವರ ಮಾತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
0: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
6: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
7: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಷ್ಟು ಹೆಚ್ಚಿಸಲಿದೆ. ಜವಾಹರ್ ನವೋದಯ ವಿದ್ಯಾಲಯಗಳ 22ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆಯ ಸಮಾರಂಭ ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ಜರುಗಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಬರ ಘೋಷಣೆಯ ನಿಯಮಗಳನ್ನು ಮರು ಪರಿಶೀಲಿಸಿ ರಾಜ್ಯಕ್ಕೆ ನ್ಯಾಯಯುತ ಪರಿಹಾರ ಒದಗಿಸಬೇಕು ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರದ ಕರ್ನಾಟಕ ಎಂಜಿನಿಯರಿಂಗ್ ಸಂಶೋಧನಾ ಕೇಂದ್ರದಲ್ಲಿ ಕರ್ನಾಟಕ ಸರ್ಕಾರ, ಕೇಂದ್ರ ಜಲ ಆಯೋಗ ಮತ್ತು ವಿಶ್ವಬ್ಯಾಂಕ್ ವತಿಯಿಂದ ಏರ್ಪಡಿಸಿರುವಂತಹ 2 ದಿನಗಳ ರಾಷ್ಟೀಯ ಮಟ್ಟದ ಅಣೆಕಟ್ಟೆ ಗೇಟುಗಳ ಪರಿಶೀಲನೆ ಮತ್ತು ಪರೀಕ್ಷೆ ಕುರಿತು ಕಾರ್ಯಾಗಾರ ನಡೆಯಿತು. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು ಭದ್ರಾ ಜಲಾಶಯದಿಂದ 144 ಕಿಲೋಮೀಟರ್ಗಳಷ್ಟು ಹರಿದು ಬಂದು ನೀರು ಇಂದು ಗೋನೂರು ಕೆರೆಯನ್ನು ಯಶಸ್ವಿಯಾಗಿ ತಲುಪಿದೆ. ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಚಿಣ್ಣರ ವನ ದರ್ಶನ ಕಾರ್ಯಕ್ರಮದಡಿ ಶಾಲಾ ಮಕ್ಕಳಿಗೆ ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನ ಪ್ರವಾಸ ಮತ್ತು ಅರಣ್ಯ ಇಲಾಖೆಯ ಕಾರ್ಯವೈಖರಿಗಳ ಕುರಿತ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1,365ಕ್ಕೆ ಏರಿಕೆಯಾಗಿದ್ದು ಪೀಡಿತ ಪ್ರದೇಶಗಳಿಂದ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಒಟ್ಟು 5,326 ಜನರು ಕಾಣೆಯಾಗಿದ್ದು ಈ ಪೈಕಿ ಕನಿಷ್ಠ 589 ವಿದೇಶಿ ಪ್ರಜೆಗಳಾಗಿದ್ದಾರೆ. ರಕ್ಷಣಾ ತಂಡಗಳು ಶೋಧ ಕಾರ್ಯ ಮುಂದುವರಿಸಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರ

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಿಜಾನ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರೆ, ಇಂದಿನ ಗಾನಭಿಜಾನ ಕಾರ್ಯಕ್ರಮದಲ್ಲಿ ಏನು ಮಾತನಾಡ್ತಿದ್ದೀವಿ ಅಂದರೆ ಇಂಪೋಸ್ಟರ್ ಸಿಂಡ್ರಮ್ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀವಿ. ಅದರ ಕುರಿತು ಮಾತುಕತೆಯನ್ನು ಮುಂದುವರ್ಸೋಣ. ನಮ್ಮ ಅನೇಕ ಸ್ನೇಹಿತರ ಮೆಚ್ಚುಗೆ ಸಂದೇಶಗಳು, ಅವರ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ, ನೀವು ಸಹ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9489 1089. ಇನ್ನು ಈ ಏನಕ್ಕಪ್ಪ ಈ ಇಂಪೋಸ್ಟರ್ ಸಿಂಡ್ರಮ್ ವ್ಯಕ್ತಿಗಳಲ್ಲಿ ಸಂಭವಿಸುತ್ತೆ ಅಂತ ಅಂದರೆ ಹೇಗಪ್ಪ ಅಂತ ಅಂದರೆ ಹೆಚ್ಚಿನ ಒತ್ತಡ, ಸ್ಟ್ರೆಸ್ಸಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ನಮ್ಮ ಬೆಸ್ಟ್ ಔಟ್ಪುಟನ್ನು ನಾವು ಕೊಡೋಕ್ಕಾಗೋದಿಲ್ವಂತೆ. ಅಂತಹ ಪರಿಸ್ಥಿತಿ ಸ್ಟ್ರೆಸ್ಸಿಂದ ಸಹ ಈ ಇಂಪೋಸ್ಟರ್ ಸಿಂಡ್ರಮ್ ಅನ್ನೋದು ಕಾಡುತ್ತೆ ವ್ಯಕ್ತಿಗಳಿಗೆ. ಹಾಗೆ ಇನ್ನೊಂದು ಮಾತಿದೆ, ಒಂದು ವ್ಯವಸ್ಥಿತವಾದ ಪಕ್ಷಪಾತ ಮಾಡುವಂಥದ್ದು ಹೇಗಪ್ಪ ಅಂತ ಅಂದರೆ, ನಿಮಗೆಲ್ಲ ಈ ಅನುಭವಗಳು ಪ್ರೊಫೆಷನಲ್ ಲೈಫಲ್ಲಿ ಆಗಿರುತ್ತೆ ಅಂದರೆ ನಿಮಗೆ ಕೆಪಾಸಿಟಿ ಇರುತ್ತೆ, ಆದರೆ ನಿಮಗೆ ಅದನ್ನು ವ್ಯಕ್ತಪಡಿಸೋದಕ್ಕೆ, ತೋರಿಸ್ಕೊಳ್ಳೋದಕ್ಕೆ, ಅದನ್ನು ಪ್ರಸ್ತುತಿಪಡಿಸೋದಕ್ಕೆ ವೇದಿಕೆಗಳಿರಲ್ಲ. ಎಷ್ಟೋ ಕಡೆ ಅನಿಸುತ್ತೆ ನಮಗೆ ಅವನು ತುಂಬ ಟ್ಯಾಲೆಂಟೆಡ್ ಬಟ್ ಆದರೆ ಬೆಳಕಿಗೆ ಬರಲಿಲ್ಲ ಅಂತ. ಹೀಗಿದ್ದಾಗ ಏನಾಗುತ್ತೆ ಅಂತ ಅಂದರೆ, ಓಕೆ ನನಗೆ ಅವಕಾಶ ಸಿಗೋದೇ ಇಲ್ವೇನೋ, ನಾನು ಇಷ್ಟೇ ಏನೋ, ನನ್ನ ಟ್ಯಾಲೆಂಟ್ ಹೀಗೆ ಮುಗಿದೋಗುತ್ತೇನೋ ಅನ್ನುವಂತಹ ಆ ಒಂದು ಭೇದ ಭಾವ ತನ್ನ ಬಗ್ಗೆ ತನಗೇನೆ ಉಟ್ಕೊಳ್ಳುತ್ತೆ. ಹಾಗೆ ಆ ವ್ಯಕ್ತಿತ್ವದ ಲಕ್ಷಣಗಳು ಹೇಗಪ್ಪ ಅಂತ ಅಂದರೆ, ಸ್ಟ್ರಾಂಗ್ ವ್ಯಕ್ತಿತ್ವ ಇದ್ದರೆ, ಈಗಾಗಲೇ ನಿಮಗೆ ತಿಳಿಸ್ತೆ ನಾನು, ಸಚಿನ್ ತೆಂಡೂಲ್ಕರ್ ಅವರನ್ನು ಫೇಸ್ ಮಾಡೋದಕ್ಕೆ ವಿಶ್ವದ ಅಷ್ಟು ಬೌಲರ್ಗಳು ರೆಡಿ ಆಗ್ತಿದ್ರು. ಎಗೇನ್ ಈ ಕಡೆ ಸಚಿನ್ ಅವರೊಬ್ಬರೇ ಅಷ್ಟು ಜನ ಬೌಲರ್ಸ್ಗೆ ಅವರ ಪರ್ಸ್ನಲ್ ರೆಕಾರ್ಡ್ಸ್ ಏನಿದೆ ಅದಷ್ಟು ಮೂಲೆ ಗುಂಪಾಗೋ ಥರ ಅವರ ಎದುರು ಬ್ಯಾಟ್ ಮಾಡಿದ್ರು. ಇದರ ಅರ್ಥ ಏನು, ಅವ್ರಿಗಿದ್ದಂಥ ಸ್ಟ್ರಾಂಗ್ ವಿಲ್, ಅದಕ್ಕೆ ತಕ್ಕನಾದಂಥ ಪ್ರಯತ್ನಗಳು, ಪ್ರಾಕ್ಟೀಸ್, ಇದಿಷ್ಟು ಸಹ ಅವರ ಜೊತೆ ನಿಲ್ತು. ಆದರೆ ಒಳ್ಳೆಯ ಉತ್ತಮವಾದ ಸ್ಟ್ರಾಂಗ್ ಆದ ಒಂದು ಪರ್ಸ್ನಾಲಿಟಿ ಇಲ್ಲ ಅಂತ ಅಂದರೆ, ಆಬ್ವಿಯಸ್ಲಿ ನಾವು ಆ ಒಂದು ಏನಿದೆ ಒಂದು ಟ್ರ್ಯಾಪ್ ಇದೆ, ಆ ಟ್ರ್ಯಾಪ್ಗೆ ಒಳಗಾಗ್ತೀವಿ, ನಮ್ಮ ಮೇಲೆ ನಾವು ಅನುಮಾನವನ್ನು ಪಟ್ಕೊತೀವಿ. ಎಸ್, ಒಂದು ಜಾಗದಲ್ಲಿ ಎಲ್ಲ ಅವಕಾಶ ಸಿಗೋದಿಲ್ಲ, ಬಟ್ ಯಾವತ್ತೂ ಒಂದಿನ ಅವಕಾಶ ಸಿಗುತ್ತೆ. ಸಿಕ್ಕಿದಾಗ ಆ ವೇದಿಕೆಯನ್ನು ಅತ್ಯುತ್ತಮವಾಗಿ ಬಳಸ್ಕೊಳ್ಳೋದು ನಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ಮತ್ತಷ್ಟು ಮಾತುಕತೆ ಇದೆ ಸ್ನೇಹಿತರೆ, ಮಾತುಕತೆ ನಾಯಣ ಗೀತೆಗಳ ಜೊತೆ ಕೇಳ್ತಾ ಸಾಗೋಣ. ಕೇಳ್ತಾ ಇರಿ ಗಾನಭಿಜಾನ ಕಾರ್ಯಕ್ರಮ, ಇದು ನಿಮ್ಮ ಮೆಚ್ಚಿನ ವಿದ್ಯಾ ಭಾರತಿ ಆಕಾಶವಾಣಿ ಕನ್ನಡ.

ಗಾನಭಿಜಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಿಜಯನ ಕಾರ್ಯಕ್ರಮದಲ್ಲಿ ಇಂಪೋಸ್ಟರ್ ಸಿಂಡ್ರೋಮ್ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀವಿ. ಇನ್ನು ಈ ಇಂಪೋಸ್ಟರ್ ಸಿಂಡ್ರೋಮ್ಗೆ ಒಳಗಾದವರ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಅಂದರೆ, ನಿರಂತರವಾಗಿ ಒಂದು ಭೀತಿ ಅನ್ನೋದು ಅವರನ್ನು ಕಾಡ್ತಾ ಇರುತ್ತೆ. ಅವರ ರೆಕಾರ್ಡ್ ಹೇಗಪ್ಪ ಇರುತ್ತೆ ಅಂತ ಅಂದರೆ, ರೆಕಾರ್ಡ್ ಮಾತಾಡ್ತಾ ಇರುತ್ತೆ, ದಿಸ್ ಇಸ್ ವಾಟ್ ಯುವರ್ ನಂಬರ್ಸ್, ನೋಡು ನೀನು ಇದನ್ನು ಸಾಧನೆ ಮಾಡಿದೀಯಾ ಅಂತ. ಹಾಗೆ ದಿಸ್ ಇಸ್ ವಾಟ್ ಯುವರ್ ಕೆಪಾಸಿಟಿ ಅಂತ ನಿನ್ನ ಮನಸ್ಸು ನಿಂಗೆ ಹೇಳ್ತಾ ಇರುತ್ತೆ. ಆದರೆ ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ. ಓಕೆ, ಅದು ಆಗ ಆಗಿರ್ಬೋದು, ಅದು ಅದೃಷ್ಟದಿಂದನೋ ಅಥವಾ ಆ ಸಮಯದಲ್ಲಿ ಎಲ್ಲ ಕೂಡ್ ಬಂದಾಗಿರ್ಬೋದು ಅಂತ. ಅದರ ಯಶಸ್ಸನ್ನು ಯಾವುದೋ ಒಂದು ಅದೃಷ್ಟಕ್ಕೋ ಮತ್ತು ಯಾವುದೋ ಒಂದು ಕಾರಣಕ್ಕೋ ವಹಿಸ್ಬಿಟ್ಟು ಅದಕ್ಕೆ ಹೋಲಿಸ್ಬಿಟ್ಟು ಅದ್ರ ಮೂಲಕ ನನ್ನಿಂದ ಆಗಿದ್ದಲ್ಲ ಅನ್ನುವಂಥ ಒಂದು ನಂಬಿಕೆನ ತಮಗೆ ತಾವೇ ತೆಗೆದುಕೊಳ್ಬಿಡ್ತಾರೆ. ಇದರಿಂದ ಹೇಗಾಗುತ್ತೆ ಅಂತ ಅಂದರೆ, ಈ ವಂಚನೆಯನ್ನು ಮಾಡ್ತಿದ್ದೀನಿ ನಾನು, ನನ್ನ ಒಂದು ಕೆಪಾಸಿಟಿ ತಕ್ಕಂಗೆ ನಾನು ಸ್ಪಂದಿಸ್ತಾ ಇಲ್ಲ, ಹಾಡ್ತಾ ಇಲ್ಲ, ಆಡ್ತಾ ಇಲ್ಲ, ಭಾಗವಹಿಸ್ತಾ ಇಲ್ಲ ಅನ್ನುವಂಥ ಭಾವ. ಹಾಗೆ ಹೇಗಿರುತ್ತೆ ಅಂತ ಅಂದರೆ, ಹೊಸದಾಗಿ ಯಾವುದನ್ನು ಟ್ರೈ ಮಾಡದೇ ಇರೋವಂಥದ್ದು, ಸಿದ್ಧ ಸೂತ್ರಗಳೇನಿದೆ ಅದನ್ನಷ್ಟೇ ಫಾಲೋ ಮಾಡುವಂಥದ್ದು. ಯಾಕಪ್ಪ ಅಂತಂದರೆ, ಹೊಸದೇನೋ ಟ್ರೈ ಮಾಡೋಕ್ಕೆ ಹೋದಾಗ ಏನಾದರೂ ಎಡವಟ್ಟಾಗಿ ನಾನು ಸೋತ್ಬಿಟ್ರೆ ಅನ್ನುವಂತಹ ಭಯ. ಹಾಗೆ ಈ ಸಕ್ಸಸ್ ಅನ್ನೋದನ್ನೇ ತಿರಸ್ಕರಿಸ್ಬಿಡೋವಂಥದ್ದು, ಅಪ್ಪ ಇದು ನನಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ನನಗೆ ಈ ಸಕ್ಸಸ್ಸೇ ಬೇಡ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದ್ಬಿಡೋದು. ಹಾಗೆ ತನ್ನಂತಾನೆ ಅತಿ ಹೆಚ್ಚು ವಿಮರ್ಶೆಗೆ ಒಳಪಡಿಸ್ಕೊಳ್ಳೋಂಥದ್ದು, ನಿನ್ನ ಕೈಲಾಗುತ್ತಾ, ನಿನ್ನ ಕೈಲಾಗುತ್ತಾ. ಒಂದು ಬಾರಿ ಕೇಳಿಕೊಂಡ್ರೆ ಎಸ್, ಅದು ಉತ್ತರವನ್ನು ನಮ್ಮ ಆತ್ಮ ನಮ್ಮ ಮನಸ್ಸು ಸರಿಯಾದ ಉತ್ತರವನ್ನು ಕೊಡುತ್ತೆ, ನಿನ್ನ ಕೈಲಾಗುತ್ತೋ ಇಲ್ವೋ ಅಂತ. ಆದರೆ ನೀನು ಪದೇ ಪದೇ ಕೇಳ್ತಾ ಇದ್ದು ಅದನ್ನು ಮ್ಯಾನಿಪ್ಯುಲೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಮನಸ್ಸು, ನಾವು ಯಾವುದೇ ಸರಿ ತಪ್ಪನ್ನು ಮಾಡುವಾಗ ಒಂದು ಬಾರಿ ಸರಿಯನ್ನು ಸರಿ ಅಂತ ಹೇಳುತ್ತೆ, ತಪ್ಪನ್ನು ತಪ್ಪಂತ ಹೇಳುತ್ತೆ. ತಪ್ಪನ್ನು ನೀನು ಸಮಜಾಯಿಸಿ ಕೊಟ್ಕೊಂಡು ಅದನ್ನು ನೀನು ಒಪ್ಪಿಸ್ತಾ ಹೋದರೆ ಓಕೆ ನಿನ್ನಿಷ್ಟ ಮಾಡ್ಕೊಂಡ್ಬಿಟ್ಟು ತಪ್ಪಿಗೂ ಮನಸ್ಸು ಹೂ ಅನ್ನುತ್ತೆ. ಹಾಗೆ ಸರಿಯನ್ನು ಸಹ ನೀನು ಸರಿಯಲ್ಲ ಸರಿಯಲ್ಲ ಅಂತ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದರೆ ಓಕೆ ಇದು ಸರಿಯಲ್ಲ ಅಂತ ಮನಸ್ಸು ಒಪ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿಯಾಗಿ ಅತಿಯಾಗಿ ನಮ್ಮನ್ನು ನಾವು ವಿಮರ್ಶೆಯನ್ನು ಮಾಡ್ಕೊಳ್ಳೋದಕ್ಕೆ ಆರಂಭ ಮಾಡಿಬಿಡ್ತೀವಿ. ನೀನು ಚೆನ್ನಾಗಿ ಆಡ್ತೀಯ ಅಂತಂದರೆ ಯಾವುದೋ ಒಂದು ರಾಗ ಅಂತ ಅಂದ್ಕೊಳ್ಳಿ, ಆ ರಾಗವನ್ನು ನಾನು ತೆಗೆದುಕೊಂಡು ಹಾಡೋದಕ್ಕಾಗೋದಿಲ್ಲ ಅಂತ ನಮಗೆ ನಾವೇ ಅನ್ಕೋತಾ ಹೋಗ್ತಾ ಇದ್ರೆ, ಒಮ್ಮೆ ಆ ಹಾಡನ್ನು ಹಾಡದೇ ಇರುವಂಥ ಪರಿಸ್ಥಿತಿಗೂ ಸಹ ನಾವು ಬಂದು ನಿಂತು ಬಿಡ್ತೀವಿ. ಇನ್ನು ಇದರಿಂದ ಹೇಗೆ ಹೊರಬರೋದು, ನಿಭಾಯಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಗೀತೆಯ ನಂತರ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ, ಆಕಾಶವಾಣಿ ಕನ್ನಡ.

ಸಾಮರ್ಥ್ಯವನ್ನ ಅಂತ ಅನ್ಕೊಂಡಿದ್ರೆ ಈ ಸಿಂಡ್ರೋಮ್ ನಮ್ಮನ್ನ ಅಷ್ಟು ಬಾಸೋದಿಲ್ಲ ಅಂತ ಅಂದ್ರೆ ತಪ್ಪಾಗಲಾರ್ದು ಸ್ನೇಹಿತರೆ. ಇನ್ನು ಮುಂದಿನ ಮಾತುಗಳು ಏನಪ್ಪ ಅಂತ ಅಂದ್ರೆ ಇದನ್ನ ಹೇಗೆ ನಾವು ನಿಭಾಯಿಸ್ಬೋದು ಅನ್ನೋದನ್ನ ನಾವು ನೋಡೋದಾದ್ರೆ ಹೆಚ್ಚಾಗಿ ಇದರ ಕುರಿತು ಮಾತನಾಡಬೇಕಾಗುತ್ತೆ. ಏ ಸ್ನೇಹಿತರ ಹತ್ರ ನೋಡು, ಇದು ನನ್ನ ಕೈಲಾಗುತ್ತೆ ಬಟ್ ಆ ಒಂದು ಕ್ಷಣದಲ್ಲಿ ಫೇಸ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದರೆ ಖಂಡಿತ ಸ್ನೇಹಿತರಾಗಲಿ ಅಥವಾ ಮನೆಯವರಾಗಲಿ ಅಥವಾ ಯಾರಾದರೂ ನಿಮಗೆ ಆಪ್ತರು ಅನಿಸಿದಂಥ ಯಾವುದಾದ್ರೂ ಒಂದು ಜೀವದ ಹತ್ರ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಖಂಡಿತ ಅವರು ಒಂದು ಒಳ್ಳೆಯ ಸಜೆಷನನ್ನು ಕೊಡ್ತಾರೆ, ಈ ರೀತಿಯಾಗಿ ಮಾಡಿ ಸರಿ ಹೋಗ್ಬೋದು ಅಂತ. ಅವ್ರು ಹೇಳ್ದಂತಹ ಒಂದು ಪ್ರಯತ್ನಗಳೇನಿದೆ ಅದನ್ನು ಪಾಲಿಸೋದ್ರಿಂದ ಹೌದು ಅವ್ರು ಹೇಳಿದ್ದು ಸರಿ ಅಲ್ವಾ, ನಾನು ಅದನ್ನು ಮಾಡ್ಬೋದಲ್ವಾ ಅಂತ ಅನಿಸುತ್ತೆ. ಆದ್ದರಿಂದ ಹೆಚ್ಚು ಹೆಚ್ಚು ಅದ್ರ ಬಗ್ಗೆ ಮನ ಬಿಚ್ಚಿ ಮಾತಾಡಬೇಕಾಗುತ್ತೆ. ಇಲ್ಲಾಂದರೆ ನಮಗಷ್ಟೇ ನಾವು ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಯನ್ನು ಕೇಳಿಕೊಂಡು ಅದರ ಮನಸ್ಸಿನಲ್ಲಿ ಕೊಡುವಂಥ ಉತ್ತರವನ್ನೇ ನಂಬಿಕೊಂಡು ನಾವು ಆ ಒಂದು ಕೆಲಸವನ್ನು, ಯಾವುದೋ ಒಂದು ಆಟವನ್ನು, ಗಾಯನವನ್ನು, ಡ್ಯಾನ್ಸನ್ನು, ಎನಿ ಟ್ಯಾಲೆಂಟ್ ಫಾರ್ ದಟ್ ಮ್ಯಾಟರ್ ಅದನ್ನು ನಾವು ಪ್ರಸ್ತುತಿಪಡಿಸ್ತಾ ಇರ್ಬೋದು. ಆಗೇನಾಗುತ್ತೆ, ನಮಗೆ ಲಾಸ್. ಯಾಕಂದರೆ ನಮಗೆ ನಾವೇ ಕೇಳಿಕೊಂಡು ನಮಗೆ ನಾವೇ ಸಮಾಧಾನವನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ. ಹಾಗೆ ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ, ಏನೇನು ಹಿಂದೆ ನಮ್ಮ ಸಾಧನೆ ಹೇಗಿತ್ತು, ಯಾವುದೊಂದು ಸಾಂಗ್ ಆಡಬೇಕಾದ್ರೆ ಅಥವಾ ಒಂದು ಆಟವನ್ನು ಆಡಬೇಕಾದ್ರೆ ನಾನು ಹೇಗೆ ಮಾಡಿದ್ದೆ, ಆ ಸಿಚುವೇಷನ್ನ ನಾನು ಹೇಗೆ ಫೇಸ್ ಮಾಡಿದ್ದೆ, ಲಾಸ್ಟ್ ಓವರಲ್ಲಿ 18 ರನ್ಸ್ ಬೇಕಾಗಿತ್ತು, ನಾನು ಆಗ ಯಾವ ರೀತಿ ಬ್ಯಾಟ್ ಮಾಡಿದ್ದೆ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಅಥವಾ ನಾನು ಬೌಲಿಂಗ್ ಮಾಡುವಾಗ ಲಾಸ್ಟ್ ಓವರ್ ಜಸ್ಟ್ 4 ರನ್ಸ್ ಬೇಕಾಗಿತ್ತು, ನಾನು ಹೇಗೆ ಕಂಟ್ರೋಲ್ ಮಾಡಿದೆ ಅನ್ನೋದನ್ನು ಇವೆಲ್ಲ ನಾನು ಕ್ರಿಕೆಟ್ ಏನಕ್ಕೆ ತೊಗೊತೀನಿ ಅಂತಂದರೆ ಭಾರತೀಯರು ನಾವು ಅತಿ ಹೆಚ್ಚು ಕನೆಕ್ಟ್ ಆಗೋದು ಕ್ರಿಕೆಟ್ಗೆ, ಆದ್ದರಿಂದ ಈ ಒಂದು ಸ್ಪೋರ್ಟ್ಸನ್ನು ತೆಗೆದುಕೊಳ್ತೀನಿ. ಏನೇ ಸ್ಪೋರ್ಟ್ಸ್ ಆಗ್ಬೋದು ಅದರಲ್ಲಿ ನೀವು ಹೇಗೆ ನಿಮ್ಮ ಸಾಧನೆ ಹೇಗಿತ್ತು, ಗೋಲ್ ಹೇಗೆ ಗಳಿಸಿದ್ರಿ, ಒಂದು ವಾಲಿಬಾಲ್ ಆದರೆ ಯಾವ ಥರ ನೀವು ಶಾಟ್ಗಳನ್ನು ಹೊಡೆದಿದ್ರಿ, ಯಾವ ರೀತಿ ನೀವು ಆಟವನ್ನು ಗೆಲ್ಲಿಸಿದ್ರಿ ಅನ್ನೋದಾಗ್ಬೋದು. ಇವೆಲ್ಲವನ್ನು ನೆನಪಿಸ್ಕೊಂಡು ಅದ್ರ ಬಗ್ಗೆ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಮಾತಾಡೋದ್ರಿಂದ ಏನಾಗುತ್ತೆ, ಓಕೆ ಈ ರೀತಿ ಇದ್ದಾಗ ನಾನು ಈ ರೀತಿ ಫೇಸ್ ಮಾಡಿದೆ, ಈ ರೀತಿಯಾಗಿ ಈ ಒಂದು ಹೊಸ ಒಂದು ಸ್ಟೆಪ್ಪನ್ನು ಫಾಲೋ ಮಾಡೋಣ ನಾವು ಅಂತ ನಮ್ಗೆ ಅನ್ನಿಸ್ಬೋದು. ಮತ್ತಷ್ಟು ನಿಭಾಯಿಸೋದ್ರ ಕುರಿತು ಮಾತನಾಡೋಣ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 7:22. ಈಗ ಕಿಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಉಪಕಾರಿ ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನ ದಿಂನೋಳ್ಪುದಾರಿ. ಗರ್ವ ಪಡದುಪಕಾರಿ ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನ ದಿಂನೋಳ್ಪುದಾರಿ. ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ, ಉರ್ವರೆಗೆ ಗುರುವವನು ಮಂಕುತಿಮ್ಮ. ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ, ಉರ್ವರೆಗೆ ಗುರುವವನು ಮಂಕುತಿಮ್ಮ.

ಗರ್ವ ಪಡದುಪಕಾರಿ. ನಮ್ಮಂಥವ್ರಿಗೆ ಈ ಮಾತನ್ನ ನಂಬೋದೇ ಕಷ್ಟ. ಯಾಕೆಂದ್ರೆ ನಾವು ಮಾಡುವಂತಹ ದಾನ, ಉಪಕಾರ ಇವೆಲ್ಲ ಎಲ್ಲೆಲ್ಲೂ ದಪ್ಪ ದಪ್ಪ ಅಕ್ಷರಗಳಲ್ಲಿ ರಾರಾರಿಸ್ಬಿಡಬೇಕು. ದೈವ ಸಾನ್ನಿಧ್ಯವನ್ನು ಬಿಡಲ್ಲ ನಾವು. 10 ರೂಪಾಯಿ ಸೇವೆಗೆ ಕೊಟ್ಟೋರ್ದು ಕೂಡ ದೊಡ್ಡ ಲಿಸ್ಟು. ಜತೆಗೆ ಕಂಬ ಇಂಥೋರ್ದು, ಮೆಟ್ಟಿಲು ಇಂಥೋರ್ದು, ಕವಚ ಕಿರೀಟಗಳು ಇಂಥಿಂಥೋರ್ದು, ಹೀಗೆ ನಾಮಧೇಯಗಳ ಕಿಕ್ಕಿರಿದ ಸಾಲುಗಳು, ಪಂಪ ಹೇಳೋ ಹಾಗೆ ಅಡಕಿಲ್ವೆಸರುಗಳು. ಇದು ಸರಿ ಅಲ್ಲ ಅಂತಾರೆ ಡಿ ವಿ ಜಿ. ಅವರೇ ಯಾವಾಗ್ಲೂ ಹೇಳೋ ಹಾಗೆ, ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಬಾಳ್ಬೇಕು ಅಂತಾರೆ. ಇನ್ನು ದರ್ಪ ಬಿಟ್ಟ ಅಧಿಕಾರಿ, ಇದಕ್ಕೆ ಅತ್ಯುತ್ತಮ ಉದಾಹರಣೆ ನಮ್ಮ ಗೀತಾಚಾರ್ಯನೇ. ಶ್ರೀಕೃಷ್ಣನಂಥ ಸೂಕ್ಷ್ಮಮತಿಯ ಉದಾರ ಚಿತ್ತದ ಅತಿ ಜಾಗರೂಕನಾದ ಸುಧಾರಕ ಸಿಗೋದೇ ಕಷ್ಟ. ಅರ್ಜುನನ ಸಂಶಯವನ್ನ ಅಧಿಕಾರವಾಣಿಯಿಂದ ಮಾತ್ರ ತೊಲಗಿಸಲಿಲ್ಲ, ಪ್ರತ್ಯಕ್ಷ ಅನುಭವ ಕೊಟ್ಟ. ಆಮೇಲೂ ವಿಚಾರವನ್ನ ಬಿಡಲಿಲ್ಲ, ಅಥವಾ ತಾನು ಹೇಳಿದ್ದನ್ನೇ ಮಾಡಬೇಕು ಅಂತ ಬಲವಂತ ಮಾಡಲಿಲ್ಲ. ಗುಹ್ಯವಾದ ಜ್ಞಾನವನ್ನ ನಿಂಗೆ ಹೇಳಿದ್ದೀನಿ, ನಿನಗೆ ಹೇಗೆ ತೋರುತ್ತೋ ಹಾಗೆ ಮಾಡು ಅಂತ ಮಾತ್ರ ದಾರಿ ತೋರಿದ ಅಂತಾರೆ ಒಂದು ಕಡೆ ಸ್ವಾಮಿ ಸೋಮನಾಥಾನಂದ. ಇದೇ ರೀತಿ ಪ್ರತಿಯೊಂದನ್ನ ನಿರ್ವಿಕಾರ ಭಾವದಿಂದ ನೋಡೋ ಉದಾರಿ, ಸರ್ವಧರ್ಮಾಧಾರಿ, ನಿರ್ವಾಣ ಸಂಚಾರಿ ನಾವಾಗಬೇಕಂತೆ. ನಿರ್ವಾಣ ಅನ್ನಕ್ಕೆ ಬತ್ತಲೆ ಅಂದ್ರೆ ದಿಗಂಬರತ್ವ ಅನ್ನೋ ಅರ್ಥನೂ ಇದೆ. ತನು ನಿರ್ವಾಣವಾದೊಡೇನು ಆಸೆ ನಿರ್ವಾಣವಾಗದನ್ನಕ್ಕ ಅನ್ನೋ ಮಾತನ್ನ ನಾವು ಕೇಳಿದೀವಿ. ಹಾಗೆ ನಿಜವಾಗಿಯೂ ನಿರ್ವಾಣವಾಗಿ ನಿಜ ನಿರ್ವಾಣವನ್ನೇ ಹೊಂದಿದ ಮಹಾತ್ಮ ಬಾಹುಬಲಿ ಮುನಿ. ಈ ರೀತಿಯ ಮಮತ್ವಗಳನ್ನ ಬಿಟ್ಟವರೇ ಉರ್ವರೆಗೆ ಅಂದ್ರೆ ಈ ಭೂಮಿಗೆ ಗುರು ಸಮಾನರು ಅಂತಾರೆ ಡಿ ವಿ ಜಿ. ಇದೇ ಅರ್ಥ ಬರೋ ಹಾಗೆ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ರು ಕೂಡ ಕೆಲವು ಸಾಲುಗಳನ್ನ ರಚಿಸಿದ್ದಾರೆ. ಆಸೆ ಲೇಷ ಮಾಡದವನು, ದಾಸನಾಗಿ ಬಾಳದವನು, ಈಶನವನೇ ಲೋಕಕ್ಕೆ, ಈಶನವನೇ ಲೋಕಕ್ಕೆ.

0: ಕಲ್ಯಾಣದೊಳಗಾತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು. ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು. ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು, ಬಗೆಯಲರಿತವನೆ ಸುಖಿ ಮಂಕುತಿಮ್ಮ. ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು, ಬಗೆಯಲರಿತವನೆ ಸುಖಿ ಮಂಕುತಿಮ್ಮ.
1: ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು, ಜಗದ

ಜಗತ್ತಿನ ಕಲ್ಯಾಣದೊಳಗೇನೆ ನಿಜಾತ್ಮ ಕಲ್ಯಾಣವನ್ನ ಕಂಡುಕೊಳ್ಬೇಕಂತೆ. ಇದಂತೂ ತುಂಬಾ ಉದಾತ್ತವಾದ ಪರಿಕಲ್ಪನೆ. ನಮ್ಮ ಷಡಕ್ಷರಿ ಕವಿ ಹೇಳದ ಹಾಗೆ, ಅವರವರ ಭಾವಕ್ಕೆ ಅವರವರ ಪೂಜೆಗೆ ತಕ್ಕ ಹಾಗೆ ಅವರವರ ದರ್ಶನ

0: ಅವರವರ ಭಕ್ತಿ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಣವಕ್ಕು ಅಂತ ಸರ್ವಜ್ಞ ಹೇಳಿದ್ದು ಇದೇ ತಾತ್ವಿಕ ಅರ್ಥಗಳಲ್ಲಿ. ಆದರೆ ಇಂಥದೊಂದು ಆತ್ಮೋನ್ನತಿ ಯೋಗಿಗಳಿಗೆ ಮಾತ್ರ ನಿಲುಗುವಂಥದ್ದು. ಒಂದ್ಸಾರಿ ರಸ್ತೆ ಮೇಲೆ ಹಣ್ಣಾದ ವ್ಯಕ್ತಿಯೊಬ್ಬ ಬೋರಲಾಗಿ ಬಿದ್ದುಬಿಟ್ಟಿದ್ದಾನೆ. ಆತನ ಕಣ್ಣುಗಳು ಮುಚ್ಚಿವೆ, ಕೈಗಳು ಉದ್ದಕ್ಕೂ ಚಾಚಿವೆ, ಒಂದಕ್ಕೊಂದು ಜೋಡಿಸ್ಕೊಂಡಿವೆ, ಮೈ ಮೇಲೆ ಜ್ಞಾನವೇ ಇಲ್ಲ ಆತನಿಗೆ. ಮೊದಲು ಅಲ್ಲಿಗೆ ಒಬ್ಬ ಕುಡುಕ ಬಂದ, ನೋಡ್ದ, ಎಲ್ಲೋ ವಿಪರೀತ ಹಾಕ್ಬಿಟ್ಟಿದ್ದಾನೆ, ಎಚ್ಚರ ಇಲ್ಲದೆ ಬಿದ್ಕೊಂಡಿದ್ದಾನೆ ಅಂತ ನಕ್ಕ ತೂರ ಆಡ್ತಾ ಹೊರಟೋದ. ಆಮೇಲೆ ಒಬ್ಬ ಕಳ್ಳ ಬಂದ, ಬಹುಶಃ ಅರಮನೆಯೇ ಲೂಟಿ ಹೊಡೆದಿದ್ದಾನೆ, ಹೀಗೆ ಕಳ್ಳ ಸನ್ಯಾಸಿ ವೇಷ ಕಟ್ಟಿ ಆಟ ಆಡ್ತಿದ್ದಾನೆ, ಯಾವುದಕ್ಕೂ ಕೊತ್ವಲ ಇಲ್ಲಿ ಬಂದ್ಬಿಡ್ಬೋದು, ನಾನಂತೂ ಜಾಗ ಖಾಲಿ ಮಾಡಬೇಕು ಅಂತ ಅವನು ಓಡೋದ. ಕಡೆಗೆ ಒಬ್ಬ ಸಾಧು ಅಲ್ಲಿಗೆ ಬಂದ, ಈತನ ಸ್ಥಿತಿ ನೋಡ್ದ, ಆತನ ಅಂತಃಕರಣ ಕರಗಿ ಕಣ್ಣೀರೇ ಬಂತು. ಆಹಾ, ದೈವಧ್ಯಾನದಲ್ಲಿ ಕಣ್ಣು ಮುಚ್ಚಿ ಹೋಗಿವೆ, ಕೈಗಳು ಪರವಶತೆಯಲ್ಲಿ ಮುಗಿದುಕೊಂಡಿವೆ, ಸಮಾಧಿ ಸ್ಥಿತಿಲಿ ನಿಶ್ಚಲನಾಗಿದ್ದಾನೆ, ಈತನಲ್ವೇ ಪರಮಯೋಗಿ, ಈತನ್ನ ಕಂಡ ನಾನೇ ಧನ್ಯ ಅಂತ ಹತ್ರ ಹೋಗಿ ಕಾಲ ಬಳಿ ಕೂತು ಕಾಲೊತ್ತುತ್ತಾ ಕೂತ್ಬಿಟ್ನಂತೆ. ಒಂದು ವಿಕಸಿತ ಜೀವ ಇನ್ನೊಂದರ ವಿಕಾಸವನ್ನ ಅರಿತುಕೊಂಡ ಬಗೆ ಇದು. ಹಾಗೇನೆ ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನ್ನು ಬಗೆ ಅಂತಾರೆ ಡಿ ವಿ ಜಿ. ಈ ರೀತಿ ತಿಳುವಳಿಕೆ ಪಡೆದೋನೇ ನಿಜವಾದ ಸುಖಿ ಅನ್ನೋದು ಅವರ ಅನುಭವದ ನಿಲುವು. ಇಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ ತಿಮ್ಮಗುರು, ಜಗದ ಬೀದಿಗಳು ನಿಜಾತ್ಮಯಾತ್ರೆಯನ್ನು ಪೂರೈಸಬೇಕಂತೆ. ಎಂಥ ಮಾತುಗಳು ಹೇಗೆ ನೇರವಾಗಿ ಅವರ ಹೃದಯದಿಂದಲೇ ಹೊಮ್ಮಿವೆ. ಹೀಗೆ ಜಗದ ಬೀದಿಗಳು ಅಂದಾಗ ಜಗತ್ತಿನ ಎಲ್ಲ ವಹಿವಾಟುಗಳ ಒಂದು ವಿಶ್ವರೂಪ ದರ್ಶನವೇ ಕಣ್ಮುಂದೆ ಸ್ಫುಟವಾಗಿ ಮೂಡಿಬಿಡುತ್ತೆ. ಈ ಬೃಹತ್ ಯಾತ್ರೆಗಳ ಜತೆ ಜತೆಯಲ್ಲೇ ನಮ್ಮ ನಮ್ಮ ಅಣುಪಯಣವೂ ಸಾಗಬೇಕು, ಹಾಗೆ ಮಾಡಿನೇ ಬ್ರಹ್ಮನನ್ನ ಸೇರ್ಬೇಕು ಅಂತಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಒಂದು ಗೀತೆಯನ್ನು ಕೇಳುವಂಥ ಸಮಯವಿದೆ.

ಗೀತೆಯನ್ನು ಕೇಳೋಣ. ಕೆಲವೇ ಕ್ಷಣದಲ್ಲಿ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರೋಂಥ ವಿಷಯ ಇಂಪೋಸ್ಟರ್ ಸಿಂಡ್ರೋಮ್ ಅನ್ನುವಂಥ ಒಂದು ವಿಷಯದ ಕುರಿತು ಮಾತನಾಡ್ತಿದ್ವಿ. ಈಗ ಒಂದು ಗೀತೆಯ ಬಿಟ್ಟನ್ನು ಕೇಳಿ ಬರೋಣ.

0: ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು, ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೆಯ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೆಯ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ 5 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30ರವರೆಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ 3ನೆಯ ಮಾರ್ಗ, ಅರಕ್ಕೋಣಂನಿಂದ ರೇಣುಗುಂಟ 3ನೆಯ ಮಾರ್ಗ ಮತ್ತು 4ನೆಯ ಮಾರ್ಗ ಹಾಗೂ 4ನೆಯ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರ್ಪಡೆಗೊಂಡಿವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂತಹ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಇಂದು 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರ್ಪಡೆಗೊಂಡಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾರ್ಗ ಸಾಮರ್ಥ್ಯವು ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಭಾರತೀಯ ರೈಲ್ವೆಯ ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ ಮತ್ತು ಸೇವಾ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಇದರಿಂದ ರೈಲ್ವೆ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಮತ್ತು ದಟ್ಟಣೆಯನ್ನು ನಿವಾರಿಸಲು ಸಾಧ್ಯವಾಗಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಮುಂದಿನ ವರ್ಷ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಸೇವೆ ಪ್ರಾರಂಭವಾಗಲಿದೆ. ಈ ಕಾರಿಡಾರ್ ನಿರ್ಮಾಣ ಕಾರ್ಯ ವೇಗವಾಗಿ ಪ್ರಗತಿಯಲ್ಲಿದ್ದು, ಆರಂಭದಲ್ಲಿ ಸೂರತ್ನಿಂದ ವಾಪಿವರೆಗಿನ 100 ಕಿಲೋಮೀಟರ್ ವಿಭಾಗವು ಮುಕ್ತಾಯವಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸಾನಾಯ್ಕ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಮತ್ತು ಶ್ರೀಲಂಕಾದ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಜಂಟಿಯಾಗಿ ಕೆಲಸ ಮಾಡುವುದನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ. ಶ್ರೀಲಂಕಾ ವಾಯುಪಡೆಗೆ L-70 ಬಂದೂಕುಗಳ ರಫ್ತು ಮತ್ತು ಎರಡೂ ದೇಶಗಳ ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಮತ್ತು ರಾಷ್ಟೀಯ ರಕ್ಷಣಾ ಕಾಲೇಜುಗಳ ನಡುವಿನ ಸಹಕಾರದ ಕುರಿತು ಎರಡೂ ಕಡೆಯವರು ತಿಳುವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸನಾಯಕ ಮಾತನಾಡಿ, ಭಾರತದ ಭದ್ರತಾ ಹಿತಾಸಕ್ತಿಗಳಿಗೆ ವಿರುದ್ಧವಾದಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಪ್ರದೇಶವನ್ನು ಬಳಸಲು ಎಂದಿಗೂ ಅನುಮತಿಸುವುದಿಲ್ಲ ಎಂದು ಪುನರುಚ್ಚರಿಸಿದರು. ದಿತ್ವಾ ಚಂಡಮಾರುತದ ಸಮಯದಲ್ಲಿ ಆಪರೇಷನ್ ಸಾಗರ್ ಬಂಧು ಭಾಗವಾಗಿ ಭಾರತ ಒದಗಿಸಿದ ನೆರವು ಮತ್ತು ದ್ವೀಪದ ವಿವಿಧ ಭಾಗಗಳಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಸುಗಮಗೊಳಿಸಲು ಭಾರತದ ವಿಸ್ತರಿತ ಸಮಗ್ರ ಪುನರ್ವಸತಿ ಪ್ಯಾಕೇಜ್ಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ಅಂತಿಮ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಮುಂಬೈನಲ್ಲಿ ಪ್ರಗತಿಯಲ್ಲಿದೆ. ಸ್ಥಿತಿಸ್ಥಾಪಕತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ಧ್ಯೇಯವಾಕ್ಯವಾಗಿದೆ. ಇಂದು ಮತ್ತು ನಾಳೆ ಸಭೆ ನಡೆಯಲಿದೆ. ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳು ಕಳೆದ ತಿಂಗಳು ಜೈಪುರದಲ್ಲಿ ಸಭೆಯನ್ನು ನಡೆಸಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಗಂಗಾ, ಗಂಡಕ್, ಕೋಸಿ, ಸೋನ್ ಮತ್ತು ಇತರ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ. ಆದರೂ ಇನ್ನೂ ಹಲವಾರು ನದಿಗಳು ಹೆಚ್ಚಿನ ಮಟ್ಟದಲ್ಲಿ ಹರಿಯುತ್ತಿದ್ದು ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ. ಮುಂಗೇರ್, ಬಾಘಲ್ಪುರ್ ಮತ್ತು ಕಹಲ್ಗಾಂವ್ನಲ್ಲಿ ನದಿ ನೀರಿನ ಮಟ್ಟ ಏರುವ ಸಾಧ್ಯತೆ ಇದ್ದು ತಗ್ಗು ಪ್ರದೇಶಗಳಲ್ಲಿ ನೀರಿನ ಒತ್ತಡ ಹೆಚ್ಚುತ್ತಿದೆ. ಜಲಸಂಪನ್ಮೂಲ ಇಲಾಖೆ ಮತ್ತು ಜಿಲ್ಲಾಡಳಿತ ತಂಡಗಳು ಒಡ್ಡುಗಳ ಮೇಲೆ ನಿಗಾ ಇಡುತ್ತಿವೆ. ಪಾಟ್ನಾ, ಸರನ್, ವೈಶಾಲಿ, ಬೇಗುಸರಾಯ್, ಖಗಾರಿಯಾ, ಸಮಸ್ತಿಪುರ, ಜೆಹಾನ್ಬಾದ್ ಮತ್ತು ಅರ್ವಾಲ್ ಜಿಲ್ಲೆಗಳ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಗಳು ಮುಂದುವರೆದಿವೆ. 456 ಸಮುದಾಯ ಅಡುಗೆ ಮನೆಗಳನ್ನು ನಡೆಸಲಾಗುತ್ತಿದೆ. ಪರಿಹಾರ ಶಿಬಿರಗಳಲ್ಲಿ ಮಕ್ಕಳಿಗೆ ಹಾಲು, ಮಹಿಳೆಯರಿಗೆ ನೈರ್ಮಲ್ಯ ಕಿಟ್ಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1,365 ಏರಿಕೆಯಾಗಿದ್ದು ಪೀಡಿತ ಪ್ರದೇಶಗಳಿಂದ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಒಟ್ಟು 5,326 ಜನರು ಕಾಣೆಯಾಗಿದ್ದು ಈ ಪೈಕಿ ಕನಿಷ್ಠ 589 ವಿದೇಶಿ ಪ್ರಜೆಗಳಾಗಿದ್ದಾರೆ. ರಕ್ಷಣಾ ತಂಡಗಳು ಶೋಧ ಕಾರ್ಯ ಮುಂದುವರೆಸಿವೆ. ನೇಪಾಳ ಸರ್ಕಾರದ ಪ್ರಕಾರ ರಕ್ಷಣಾ ತಂಡಗಳು ಚಿತ್ವಾನ್ ಜಿಲ್ಲೆಯಿಂದ 366 ಹಾಗೂ ಪಶ್ಚಿಮದಿಂದ 222 ಮತ್ತು ನೋವಾಕೋಟ್ನಿಂದ 192 ಮೃತದೇಹಗಳನ್ನು ವಶಪಡಿಸಿಕೊಂಡಿವೆ. ಅದೇ ರೀತಿ ರಸುವಾ ಜಿಲ್ಲೆಯಿಂದ 174, ಗೋರ್ಖಾದಿಂದ 75, ಧಡಿಂಗ್ನಿಂದ 70 ಮತ್ತು ತಹಾನೋದಿಂದ 38 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇಲ್ಲಿಯವರೆಗೆ ಗುರುತಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ 102 ಮೃತದೇಹಗಳನ್ನು ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಲಾಗಿದೆ. ಗುರುತಿಸಲು ಅನುವಾಗುವಂತೆ ಡಿಎನ್ಎ ಮಾದರಿಗಳ ಸಂಗ್ರಹ ಸೇರಿದಂತೆ ಎಲ್ಲ ನಿಗದಿತ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಭದ್ರತಾ ಸಿಬ್ಬಂದಿ ಗುರುತಿಸಲಾಗದ 1,147 ಮೃತದೇಹಗಳನ್ನು ಸುರಕ್ಷಿತವಾಗಿ ಇರಿಸಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ಜರುಗಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡುತ್ತಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹಾರಾಷ್ಟ್ರ ಸರ್ಕಾರದ ಸಹಯೋಗದೊಂದಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಇದೇ ತಿಂಗಳ 11 ಮತ್ತು 12 ಮುಂಬೈನಲ್ಲಿ ಆಯೋಜನೆ ಮಾಡಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಅಮೆರಿಕದ ಬೆನ್ ಶೆಲ್ಟನ್ ಲಗ್ಗೆಟ್ಟಿದ್ದಾರೆ. ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆನ್ ಶೆಲ್ಟನ್ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನ 5 ಸೆಟ್ಗಳ ಪಂದ್ಯದಲ್ಲಿ 6-7, 6-1, 6-3, 1-6, 7-6 ಸೆಟ್ಗಳಿಂದ ಮಣಿಸಿದರು. ಬೆನ್ ಶೆಲ್ಟನ್ ಸೆಮಿಫೈನಲ್ನಲ್ಲಿ ತಮ್ಮ ದೇಶದವರೇ ಆದಂತಹ ಫ್ರಾನ್ಸಿಸ್ ಟಿಯಾಫೋ ಅವರನ್ನು ಎದುರಿಸಲಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ 3ನೇ ಹಂತದ ಸ್ಪರ್ಧೆಯಲ್ಲಿ ಭಾರತ 2 ಚಿನ್ನ ಮತ್ತು 4 ಕಂಚಿನ ಪದಕಗಳ ಜೊತೆಗೆ ಅಭಿಯಾನ ಅಂತ್ಯಗೊಳಿಸಿದೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ ದೇವಿ ಶೂಟ್ ಆಫ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು. ಪ್ಯಾರಾ ರಿಕರ್ವ್ ಮಿಶ್ರತಂಡ ವಿಭಾಗದಲ್ಲಿ ಹರ್ವಿಂದರ್ ಸಿಂಗ್ ಮತ್ತು ಭಾವನಾ ಜೋಡಿ ಚಿನ್ನದ ಪದಕ ವಿಜೇತರಾದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಕ ಸೆನ್ಸೆಕ್ಸ್ 813 ಅಂಕಗಳನ್ನು ಇಳಿಕೆಯೊಂದಿಗೆ ದಿನದ ಅಂತ್ಯಕ್ಕೆ 74,764 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 204 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,432 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.11 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

90.9 FM. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

ಘನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಘನಭಜನ ಕಾರ್ಯಕ್ರಮದಲ್ಲಿ ಇಂದು ನಾವು ಮಾತನಾಡ್ತಿರುವಂಥ ವಿಷಯ ಇಂಪೋಸ್ಟರ್ ಸಿಂಡ್ರೋಮ್ ಅನ್ನುವಂಥ ಒಂದು ವಿಷಯದ ಕುರಿತು ಮಾತನಾಡ್ತಿದ್ವಿ. ಇನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನು ಮತ್ತಷ್ಟು ಹೇಳ್ತೀನಿ ಅಂತ ಹೇಳಿದೆ. ಹಾಗೆ ಹೊಗಳಿಕೆ ಆಗಲಿ ತೆಗಳಿಕೆಯನ್ನಾಗಲಿ ಸ್ವೀಕರಿಸಬೇಕಾದಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕಾಗುತ್ತೆ. ಹೊಗಳಿಕೆ ಸ್ಫೂರ್ತಿಯನ್ನು ನೀಡಿದ್ರೆ ತೆಗಳಿಕೆ ನಮ್ಮನ್ನು ಸ್ಫೂರ್ತಿ ಜೊತೆಗೆ ಅದನ್ನು ಮತ್ತೆ ನಮ್ಮನ್ನು ಅಧಃಪತನಕ್ಕೆ ತಳ್ಳಬಾರ್ದು. ಅದನ್ನು ಸಹ ಪಾಸಿಟಿವ್ ಆಗಿ ತೆಗೆದುಕೊಳ್ಳೋದ್ರ ಮೂಲಕ ನಿಭಾಯಿಸ್ಬೋದು. ಅದರ ಬಗ್ಗೆ ಮಾತನಾಡೋದ್ರ ಮೂಲಕ ನಮ್ಮ ಡೇಟಾವನ್ನೇ ನಾವು ರೀಕನ್ಸಿಡರೇಷನ್ ಮಾಡ್ಕೊಳ್ಳೋದ್ರ ಮೂಲಕ, ಹಾಗೆ ಹೊಗಳಿಕೆ ತೆಗಳಿಕೆಯನ್ನು ಸಮಾನವಾಗಿ ಸ್ವೀಕರಿಸೋದ್ರ ಮೂಲಕ ಇದನ್ನು ನಿಭಾಯಿಸ್ಬೋದು. ಎಲ್ಲ ಆಟಗಾರರು, ಎಲ್ಲ ಒಂದು ವಿಶೇಷವಾದ ಆ್ಯಕ್ಟಿವಿಟೀಸ್ ಎಬಿಲಿಟಿ ಇರುವಂಥ ವ್ಯಕ್ತಿಗಳೆಲ್ಲರೂ ಸಹ ಈ ಒಂದು ಇಂಪೋಸ್ಟರ್ ಸಿಂಡ್ರೋಮ್ಗೆ ಒಂದಲ್ಲ ಒಂದು ಬಾರಿ ತಮ್ಮನ್ನ ತಾವು ಒಳಪಡಿಸ್ಕೊಂಡಿರ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಸಿಂಡ್ರೋಮನ್ನು ಹೊರಗಿಟ್ಟು ಅವರ ಸಾಧನೆ ಏನು, ಅವರ ನಂಬರ್ಸ್ ಏನು, ಅವರ ಸಾಮರ್ಥ್ಯ ಏನು, ಅದರ ಕಡೆ ಗಮನವನ್ನು ಕೊಟ್ಟು ಗೆಲ್ಲೋದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ, ಅಥವಾ ಭಾಗವಹಿಸೋದ್ರ ಕಡೆ ಭಾಗವಹಿಸೋದೇ ಮುಖ್ಯ ಆಗುತ್ತೆ. ಈ ರೀತಿಯಾಗಿ ನಾವೆಲ್ಲರೂ ಒಂದಲ್ಲ ಒಂದು ದಿನ ಈ ಇಂಪೋಸ್ಟರ್ ಸಿಂಡ್ರೋಮ್ಗೆ ಒಳಗಾಗಿದ್ದೀವಿ. ಆದ್ದರಿಂದ ಇದರಿಂದ ಹೊರಗೆ ಬರಲೇಬೇಕಾದದ್ದು ನಮ್ಮೆಲ್ಲರಿಗೂ ಆದ್ಯ ಕರ್ತವ್ಯ ಆಗುತ್ತೆ. ಇದಾಗಿತ್ತು ನನ್ನ ಮಾತುಗಳು. ಇನ್ನೇನಿದ್ರು ನಿಮ್ಮ ಸಂದೇಶಗಳನ್ನು ನೋಡಿ, ನಿಮ್ಮ ಮಾತುಗಳನ್ನು ನೋಡೋದು ಸ್ನೇಹಿತರೆ ಈ ಒಂದು ಗೀತೆಯ ನಂತರ.

ಜ್ಞಾನವಿಜ್ಞಾನ ಕಾರ್ಯಕ್ರಮದಲ್ಲಿ ನಾವಿಂದು ಇಂಪೋಸ್ಟರ್ ಸಿಂಡ್ರೋಮ್ ಅನ್ನುವಂಥ ಒಂದು ವಿಷಯದ ಕುರಿತು ಮಾತನಾಡಿದ್ವಿ. ಯಾಕಂದರೆ ನಾವೆಲ್ಲರೂ ಒಂದಲ್ಲ ಒಂದು ಬಾರಿ ಈ ಒಂದು ಸಿಂಡ್ರೋಮ್ಗೆ ಒಳಗಾಗಿರ್ತೀವಿ. ಆದರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಇದ್ದರೆ, ನಮ್ಮ ಒಂದು ಆಟದ ಮೇಲೆ, ನಾವು ಯಾವ ಒಂದು ಸ್ಪೋರ್ಟ್ಸ್ ಅಥವಾ ಯಾವುದೇ ಒಂದು ವಿಶೇಷ ಆ್ಯಕ್ಟಿವಿಟೀಸಲ್ಲಿ ನಮಗೆ ಎಕ್ಸ್ಪರ್ಟೀಸ್ ಇರುತ್ತೆ, ಅದರಲ್ಲಿ ನಾವು ಬೆಸ್ಟ್ ಅಂತ ಅನಿಸಿದ್ರೆ ಯಾವುದಕ್ಕೂ ವರಿ ಮಾಡೋದು ಬೇಡ. ಅದರಿಂದ ಈ ವಿಷಯವನ್ನು ತೆಗೆದುಕೊಂಡಿದೆ. ಇನ್ನು ಕಾರ್ಯಕ್ರಮದಲ್ಲಿ ಈಗ ಸಂದೇಶಗಳನ್ನ ನೋಡುವಂಥ ಸಮಯ.

ಕೌಸಲ್ಯವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲರೋಡ್ ಹುಬ್ಳಿಯಿಂದ, ಹಾಗೆ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಪತ್ತಾರ ಅವರ ಸಂದೇಶ ಬಂದಿದೆ. ಓಲ್ಡ್ಸ್ ಗೋಲ್ಡನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ ಇವರು. ಹಾಗೆ ಮುಂದಿನ ಸಂದೇಶ, ಪುಷ್ಪ ಶಾನ್ಭೋಗರ್ ಅವರು ಗದಗಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಸಂದೇಶ, ಮೈ ಝುಮ್ ಅನ್ನಿಸುವಂತಹ ಗೀತೆಗಳು ಕೇಳಿ ತುಂಬ ಖುಷಿ ಆಗ್ತಾ ಇದೆ. ತಾನಿ ತಂದಾನ ಜೋಡಿಯಾದನ ಈ ಸಾಲುಗಳು ತುಂಬ ಆಪ್ತವೆನಿಸಿದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶರಣ್ ರೀ ಶರಣು ಅಂತ ಹೇಳ್ತಾ ಇದ್ದಾರೆ ಯಾರಿದು, ವಾಣಿಶ್ರಿಯವರು ಧಾರವಾಡದಿಂದ. ಶರಣು ಶರಣಾರ್ಥಿ ವಾಣಿಶ್ರಿಯವರೇ, ನೀವು ಪ್ರಸಾರ ಮಾಡೋ ಹಳೆಯ ಹಾಡುಗಳ ಆಯ್ಕೆಯೂ ತುಂಬ ಚೆನ್ನಾಗಿದೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಲ್ಲ ಗೀತೆಗಳ ಆಯ್ಕೆಯೂ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಇದೆ, ಯಾಕಂದರೆ ನಿಮಗೆ ಇಷ್ಟ ಆಗುತ್ತಲ್ವಾ. ಅದಕ್ಕೋಸ್ಕರ ಮುಂದಿನ ಸಂದೇಶ, ಅಪರೂಪದ ಹಾಡುಗಳು ವಾವ್ ಅಂತ ಹೇಳ್ತಿದ್ದಾರೆ ಸಮನ್ ಸವಿತಾ ಗಿರೀಶ್ ಸುಂದ್ರಕುಪ್ಪೆಯಿಂದ. ಹಾಗೆ ಇಂಪಾದ ಗೀತೆಗಳನ್ನು ಸವಿಯುತ್ತಿದ್ದೇವೆ ಅಂತ ಶ್ವೇತಾ ಎಸ್ ರಾವ್ ಸುಳ್ಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಸ್ಸಂಜೆಯಲ್ಲಿ ಹಳೆಯ ಮಧುರ ಗೀತೆಗಳು ಮನತುಂಬಿ ಬರುತ್ತಿವೆ ಅಂತ ಹೇಳ್ತಾ ಇದ್ದಾರೆ ಮೋನಿಕಾ ಅವರು ಹಾಸನದಿಂದ. ಹಾಗೆ ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂಪಾದ ಗೀತೆಗಳು, ಮನಸ್ಸಿನ ಎಲ್ಲ ಬೇಸರ ದೂರವಾಗುತ್ತಿದೆ, ಗೀತೆಗಳ ಆಯ್ಕೆಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದ ನಿಮ್ಮ ಸಂದೇಶಗಳಿಗೆ. ಮಾಲಾ ಮಾಚೋಹಳ್ಳಿಯಿಂದ, ಹೃದಯ ಹರಳಿತು ಮನಸ್ಸು ಕುಣಿಯಿತು ಓಲ್ಡ್ ಇಸ್ ಗೋಲ್ಡ್ ಕೇಳಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ. ಸೂಪರ್ ಸಾಂಗ್ಸ್ ಈ ಹೊತ್ತಿನ ಓಲ್ಡ್ ಇಸ್ ಗೋಲ್ಡ್.

ಅಲ್ಲಿ ಸಂತೋಷ್ ಅಂತ ಹೇಳ್ತಾ ಇದ್ದಾರೆ, ಶೈಲಿನಿ ಮುರಳೀಧರ್ ಅವರು, ಹಾಗೆ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಕಾಶ್ ಜವಳಿ ಮೂಡುಬಿದ್ರೆಯಿಂದ, ಹಾಗೆ ಮತ್ತೆ ಯಾರ ಸಂದೇಶ, ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಷ್ಟೋ ಜನರು ನಿಮ್ಮ ನಿರೂಪಣೆಯನ್ನು ಕೇಳಲು ಮೊಬೈಲ್ ನೋಡುವುದನ್ನು ಕಡಿಮೆ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಗಾನ ಭಜನ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ, ತುಂಬ ಅಭಿಮಾನದ ಮಾತುಗಳನ್ನು ಹೇಳಿದ್ರೆ ಬಹಳ ಬಹಳ ಧನ್ಯವಾದ ನಿಮಗೆ. ಹಾಗೆ ಸಂಜೀವ್ ರೆಡ್ಡಿ ಬಿ ಸಿ ಭೀಮನೆರೆ ಇವರ ಸಂದೇಶ ಬಂದಿದೆ. ಹಾಗೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಸಂದೇಶ ಎಲ್ಲಿ ಮಿತ್ರರೇ ಅಂತ ಕೇಳ್ತಾ ಇದ್ದಾರೆ ಯಾರಿದು, ಬೋಪ ವೆಂಕಟೇಶ್ ಅವರು ಬೋಧನ ವಸಳ್ಳಿಯಿಂದ, ನಿಮ್ಮ ಸಂದೇಶವನ್ನು ಓದುವ ಸಮಯ ಇದು ಮಿತ್ರರೇ ಅಂತ ಇವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದ. ಹಾಗೆ ಅಣ್ಣಪ್ಪ ಪೂಜಾರಿ ಮಹಲಿಂಗ್ಪುರ್ ಇವರ ಸಂದೇಶ ಬಂದಿದೆ. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಶ್ ಬಳುಟ್ಟಿಗಿ ಅವರ ಸಂದೇಶ ಬಂದಿದೆ. ಹಾಗೆ ಬಂಗಾರದಂಥ ಗೀತೆಗಳು ಅಂತ ಎಂದಿನಂತೆ ಸಂದೇಶವನ್ನು ಕಳಿಸಿದ್ದಾರೆ ಹೆಬ್ಬಾಳದ ರಮೇಶ್ ಅವರು. ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದ ಗೀತೆಗಳನ್ನೆಲ್ಲ ಮೆಚ್ಚಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಚಾರ ತೆಗೆದುಕೊಂಡಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು, ನಂಬರ್ ಎಂಡಿಂಗ್ ವಿತ್ 55028. ಗಾನಭಜನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಂಪೋಸ್ಟರ್ ಸಿಂಡ್ರೋಮ್ ಇದರ ಬಗ್ಗೆ ಉತ್ತಮ ಮಾಹಿತಿ ಕೊಡ್ತಾ ಇದ್ದೀರಾ. ಎಸ್ಪೆಷಲಿ ಇವತ್ತಿನ ಯಂಗರ್ ಜನ್ರೇಷನ್ ಇದರಿಂದ ಜಾಸ್ತಿ ಸಫರ್ ಆಗ್ತಾ ಇದ್ದಾರೆ. ಇದನ್ನು ಕಡಿಮೆ ಮಾಡಲು ಮಾರ್ಗೋಪಾಯ ಕಂಡು ಹಿಡಿದುಕೊಳ್ಳಬೇಕು, ಧನ್ಯವಾದ ಅಂತ ಪ್ರಭಾಕರ್ ವಿ ಉತ್ತರಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಾನು ಶೃಂಗೇರಿ ಟೌನ್ನಲ್ಲಿ ಕೊಬ್ಬರಿ ಎಣ್ಣೆ ಮಿಲ್ ಹಾಗೂ ಹಿಟ್ಟಿನ ಗಿರಣಿಯ ಮಿಲ್ ತುಂಬ ಹಣ ಹಾಕಿ ಮಾಡಿದೆ, ನಡೆಯಿತೋ ಇಲ್ವೋ ಅಂತ ಹೆದರಿಕೆ ಆಗಿತ್ತು ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಭಾಳ ಧನ್ಯವಾದ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ. ಹಾಗೆ ಈಗ ಹೇಗೆ ನಡೀತಿದೆ ಅಂತ ಹೇಳಿದರೆ ಖುಷಿಯಾಗಿರ್ತಾ ಇತ್ತು ಅನಂತಮೂರ್ತಿ ಅವರೇ. ಒಟ್ಟಿನಲ್ಲಿ ನಮ್ಮ ಆಶಯ ಚೆನ್ನಾಗಿ ನಡೀತಾ ಇರಲಿ ಅನ್ನೋದೇ ಆಗಿರುತ್ತೆ. ಹಾಗೆ ಯಾರಿದು, ರತ್ನ ಅವರು ಬೆಂಗಳೂರಿನಿಂದ, ನನ್ನಲ್ಲೂ ಈ ಭಯ ಇತ್ತು ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ, ಆದರೆ ಧೈರ್ಯ ಮಾಡಿ ಓಡಿದೆ, ಫಸ್ಟ್ ಪ್ರೈಸ್ ಬಂತು ಅಂತ ಹೇಳ್ತಾ ಇದ್ದಾರೆ. ಸ್ಕೂಲ್ ಡೇಸ್ನ ನೆನಪಿಸ್ಕೊಂಡಿರಬಹುದು ಇವರು. ಹಾಗೆ ಮುಂದಿನ ಸಂದೇಶ ಉಮೇಶ್ ಅವರು ಸಿರಿಗೆರೆಯಿಂದ, ಇಂದಿನ ವಿಷಯ ನನ್ನ ಜೀವನದ ಅನೇಕ ಸತ್ಯ ಘಟನೆಗಳ ನೆನಪು, ಈ ಮೂಲಕ ಮಾಡಿದ್ರಿ. ನಾನು ಸಹ ಕ್ರಿಕೆಟ್ ಪ್ರೇಮಿ ಮತ್ತು ಆಟಗಾರ, ವಿರಾಟ್ ಕೊಹ್ಲಿ ಮತ್ತು ಧೋನಿಯವರಂತೆ ನನ್ನ ಜೀವನದ ಘಟನೆಗಳು ಇಂದಿನ ವಿಷಯಕ್ಕೆ ತುಂಬ ಹೋಲಿಕೆಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ, ನಿಮ್ಮ ಕಾನ್ಸೆಪ್ಟ್ ತುಂಬ ಸಮಯೋಚಿತ ಹೇಳಿದ್ದಕ್ಕೆ ಧನ್ಯವಾದಗಳು. ನನ್ನ ಪ್ರಕಾರ 90% ಜನರಿಗೆ ಈ ಸಿಂಡ್ರೋಮ್ ಇದೆ, ಕೆಲವರು ಒಪ್ಪಲ್ಲ. ಲಿಂಗ್ಸೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಅವರ ಸಂದೇಶ ಬಂದಿದೆ. ಹಾಗೆ ಯಾರಿದು, ನಂಬರ್ 574-688 ಇವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಮುಂದಿನ ಸಂದೇಶ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹೊಗಳಿಕೆಯನ್ನು ಸ್ಫೂರ್ತಿಯಾಗಿ ಸ್ವೀಕರಿಸಿದರೆ ನಮ್ಮ ಉನ್ನತಿಗೆ ದಾರಿಯಾಗುತ್ತದೆ, ಅಹಂಕಾರ ಭಾವದಿಂದ ಅಪ್ಪಿದರೆ ಅಪಾಯಕಾರಿಯಾಗಿ ನಮ್ಮ ತೇಜೋದಯ ಮಾಡಿಬಿಡುತ್ತದೆ ಅಂತ ಹೊಡೆನೂರು ಪರಮೇಶ್ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ. ಹಾಗೆ ಪ್ರೇಮಲತಾ ವಜ್ರಾದಿತಿ ವಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಳ್ಳೆಯ ನಿರೂಪಣೆಯೊಂದಿಗೆ ಸುಂದರವಾದ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ, ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್ ಕಾರ್ಯಕ್ರಮ ಅಂತ ಶಹಾಪುರದ ಕವಿತಾ ಅವರು ಹೇಳ್ತಾ ಇದ್ದಾರೆ. ಹಾಗೆ ವೀರೇಶ್ ಬನ್ನಿಮಠ ಕುಕನೂರು ತಾಲೂಕು ಬೆಲವಟ್ಟಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಲ್ಲಿ ನೀವು ಗದಗ ವೀರೇಶ್ ಅವರೇ, ಆಗದಾಗಲ್ಲ, ಇದು ಎಲ್ಲಿ ಬರುತ್ತೆ ಕುಕನೂರು ತಾಲೂಕು ಅದನ್ನು ಹೇಳಿದರೆ ನಮಗೂ ಗೊತ್ತಾಗ್ತಾ ಇತ್ತು. ಮತ್ತು ಯಾರಿದು, ಗಣೇಶ್ ಬೈರಾಟೆ ಅವರು ಕುವೈತಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಹಾಗೆ ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಸಂದೇಶಗಳನ್ನ ಓದುವಂಥ ಕೆಲಸವನ್ನು ಮಾಡ್ತೀನಿ. ಇನ್ನು ಇದಾಗಿತ್ತು ಇಂದಿನ ಗಾನಭಜನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂಥ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಕಸ್ತೂರಿರಂಗನ್ ವರದಿ ಜಾರಿ ವಿರೋಧಿಸಿ ಇದೇ 11ರಂದು ಶಿವಮೊಗ್ಗದ ಈಸೂರಿನಿಂದ ಶಿಕಾರಿಪುರದವರೆಗೆ ಪಾದಯಾತ್ರೆ ನಡೆಯಲಿದೆ. ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ವಾರಾಂತ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ಅಂತಿಮ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಮುಂಬೈನಲ್ಲಿ ಇಂದು ಪ್ರಗತಿಯಲ್ಲಿದೆ. ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ ನೀಡಲಾಯಿತು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹಾರಾಷ್ಟ ಸರ್ಕಾರದ ಸಹಯೋಗದೊಂದಿಗೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಇದೇ ತಿಂಗಳ 11 ಮತ್ತು 12ರಂದು ಮುಂಬೈನಲ್ಲಿ ಆಯೋಜನೆ ಮಾಡಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.11 ರೂಪಾಯಿಯಷ್ಟಾಗಿತ್ತು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ 3ನೇ ಹಂತದ ಸ್ಪರ್ಧೆಯಲ್ಲಿ ಭಾರತ 2 ಚಿನ್ನ ಮತ್ತು 4 ಕಂಚಿನ ಪದಕಗಳ ಜೊತೆಗೆ ಅಭಿಯಾನ ಅಂತ್ಯಗೊಳಿಸಿದೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ ದೇವಿ ಶೂಟ್ ಆಫ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಪ್ಯಾರಾ ರಿಕವ್ ಮಿಶ್ರ ತಂಡ ವಿಭಾಗದಲ್ಲಿ ಹರ್ವಿಂದರ್ ಸಿಂಗ್ ಮತ್ತು ಭಾವನಾ ಜೋಡಿ ಚಿನ್ನದ ಪದಕ ವಿಜೇತರಾದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8:03:40. ಈ ಸಮಯ ಮಧುರ ಆಲಾಪ ಕಾರ್ಯಕ್ರಮದ ಸಮಯ.

ಮಧುರ ಆಲಾಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಇಂದು ಕನ್ನಡ ಹಿಂದಿ ಚಿತ್ರಗೀತೆಗಳು ಹಿಂದಿಯ ಗಜಲ್ಸ್ ಹಾಗೆ ಕನ್ನಡದಲ್ಲಿ ಫಿಲ್ಮ್ ನಾನ್ ಫಿಲ್ಮ್ ಸಾಂಗ್ಸ್ ಎಲ್ಲವನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗಣ ಸ್ನೇಹಿತರೆ. ಇನ್ನು ಮೊದಲನೇದಾಗಿ ಒಂದು ಹಿಂದಿ ಗಜಲನ್ನು ಕೇಳೋದ್ರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸೋಣ. ಹಿಂದಿ ಗಜಲ್ ಬಹಳ ಮೆಚ್ಚುಗೆ ಆಗುವಂಥ ಗಜಲ್, ಎಲ್ಲರಿಗೂ ಇಷ್ಟ ಆಗುವಂಥ ಗಜಲ್ ಯಾವುದಿದು ಅಂತ ಅಂದರೆ, ಕಭಿ ಕಭಿ ಮೇರೆ ದಿಲ್ ಮೇ. ಕೇಳಿ ಬರೋಣ, ಮುಖೇಶ್ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಶಾಯರ್ ಅವರ ರಚನೆ, ಕಳ್ಳಿ ಆಮ್ ಅವರ ಸಂಗೀತ.

ಈಗ ಒಂದು ಜನಪದ ಮತ್ತು ಜನಪ್ರಿಯ ಗೀತೆಯನ್ನು ಸಿನಿಮಾ ಸಂಗೀತಕ್ಕೆ ಅಳವಡಿಸ್ಕೊಂಡಿರುವಂತಹ ಗೀತೆ, ಬೆಲ್ ಬಾಟಮ್ ಚಿತ್ರದ್ದು. ಕಡಬಗೆರೆ ಮುನಿರಾಜು ಅವರ ಗಾಯನದಲ್ಲಿ, ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ. ಆದಿಜ್ಯೋತಿ ಬನ್ಯೋ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಫಿಲಮ್, ನಾನ್ ಫಿಲ್ಮ್ ಗೀತೆಗಳು, ಹಾಗೆ ಹಿಂದಿ, ಕನ್ನಡ ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ, ಗಝಲ್ಸನ್ನು ಸಹ ಕೇಳ್ತಾ ಇದ್ದೀವಿ, ಕನ್ನಡದ ವಿವಿಧ ಪ್ರಕಾರದ ಗೀತೆಗಳನ್ನ ಸಹ ಕೇಳ್ತಾ ಇದ್ದೀವಿ, ಭಾವಗೀತೆ, ಜನಪದ ಗೀತೆ. ಹಾಗೆ ಈಗ ಒಂದು ಕನ್ನಡದ ಮತ್ತೊಂದು ಗಝಲನ್ನು ಕೇಳೋಣ. ಅನುರಾಗ ಅರಳಿತು ಚಿತ್ರದ ಗೀತೆ, ನೀ ನಡೆದರೆ ಸೊಗಸು. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕನ್ನಡ ಮತ್ತು ಹಿಂದಿ ನಾನ್ ಮೂವಿ ಸಾಂಗ್ಸ್, ಗಜಲ್ಸ್, ಎಲ್ಲ ಗೀತೆಗಳನ್ನು ಕೇಳುವಂಥ ಸಮಯ, ಭಾವಗೀತೆಗಳನ್ನು ಸಹ ಕೇಳುವಂಥ ಸಮಯ. ಈಗ ಒಂದು ಹಿಂದಿ ಗೀತೆಯನ್ನು ಕೇಳಿ ಬರೋಣ. ಜಾದೂ ಹೇ ನಶಾ, ಜಿಸ್ ಮೂವಿ ಚಿತ್ರದ ಗೀತೆ ಇದು. ಶ್ರೇಯ ಘೋಷಾಲ್ ಅವರ ಗಾಯನ, ದಿನೇಶ್ ಮಿಶ್ರಾ ಅವರ ರಚನೆ, MM ಕಿರವಾಣಿ ಅವರ ಸಂಗೀತ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಇದು ನಿಮ್ಮ ಮೆಚ್ಚಿನ ಉದ್ಭಾರತಿ ಆಕಾಶವಾಣಿ ಕನ್ನಡ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಈಗ ಒಂದು ಭಾವಗೀತೆಯನ್ನು ಕೇಳುವಂತಹ ಸಮಯ. ಕುವೆಂಪು ಅವರ ರಚನೆ, ಶಂಕರ್ ಶಾನುಭೋಗ ಅವರ ಗಾಯನ, ಸಿ ಅಶ್ವಥ್ ಅವರ ಸಂಗೀತ.

0: ಸಿನಿಮಾದಲ್ಲಿ ಅಳವಡಿಸಿಕೊಂಡಿರುವಂತಹ ರಂಗಗೀತೆಯ ಶೈಲಿಯಲ್ಲಿರುವಂತಹ ಒಂದು ಗೀತೆಯನ್ನು ಕೇಳಿ ಬರೋಣ. ಭಕ್ತ ಪ್ರಹ್ಲಾದ ಚಿತ್ರದ್ದಿದು, ಚಿ ಉದಯಶಂಕರ್ ಅವರ ರಚನೆ, ಟಿ ಜೆ ಲಿಂಗಪ್ಪ ಅವರ ಸಂಗೀತ, ಮಾಸ್ಟರ್ ಲೋಯಿ.
1: ಜಲವೆಲ್ಲವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವನು.

ಪಾತಾಳದಲ್ಲಿ ಹರಿಚರಣ ವಿಶ್ವವನೆ ಆಳುತಿಹ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಢ ದಿಟ್ಟತನವಿದ್ದರೆ ಎದುರಿಸಲಿ ನನ್ನನ್ನು ಮೆಟ್ಟಿ ತುಳಿಯುವೆ ಅವನ ಶಿರವನ.

ಅರಿಯಲ್ಲ ಅರಿಗಿಂತ

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಮಧುರ ಹಾಲಾಪ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಈಗ ಹಿಂದಿ ಚಿತ್ರದ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ಕವಿತಾ ಕೃಷ್ಣಮೂರ್ತಿ ಮತ್ತು ಕೆ ಅವರ ಗಾಯನದಲ್ಲಿ ದೇವದಾಸ್ ಚಿತ್ರದ್ದು, ನುಸ್ರತ್ ಭದ್ರ ಮತ್ತು ಪ್ರಕಾಶ್ ಕಪಾಡಿಯಾ ಅವರ ರಚನೆ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

ಮಧುರ ಹಲಪ ಕಾರ್ಯಕ್ರಮದಲ್ಲಿ ನಾವಿದೀವಿ ಸ್ನೇಹಿತರೆ. ಸಾಕಷ್ಟು ಮೆಚ್ಚುಗೆ ಸಂದೇಶಗಳು ಬರ್ತಿದೆ, ನಿಮ್ಮ ಸಂದೇಶಗಳನ್ನ ನೋಡಿ ನನಗೂ ಸಹ ಅಷ್ಟೇ ಖುಷಿಯಾಗಿದೆ. ಮಧುರ ಹಲಪದಲ್ಲಿ ಈಗ ಒಂದು ಭಾವಗೀತೆಯನ್ನು ಕೇಳುವಂತಹ ಸಮಯ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಸುಬ್ರಾಯ ಚಕ್ಕೋಡಿ ಅವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ.

ನೀವು ಕೇಳ್ತಿದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಈಗ ಒಂದು ಭಾವಗೀತೆ, ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ ಸ್ನೇಹಿತರೆ. ಯಾವುದು ಈ ಜನಪದ ಗೀತೆ ಅಂತ ಅಂದರೆ ಮಹದೇಶ್ವರನ ಕುರಿತಾದ್ದು. ನಡಿ ನಡಿಗಿರಿ ಹೋಗುವ ಅಪ್ಪ ಮಾದಪ್ಪ ಅನ್ನುವಂತಹ ಒಂದು ಗೀತೆ, ಒಂದು ಜನಪದ ಗೀತೆ. ಸೋಮಶೇಖರ ಮತ್ತು ತಂಡದವರ ಗಾಯನದಲ್ಲಿ

0: ಜಾನಪದದ ಕಲ್ಪನೆ, ಜಾನಪದರ ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಯಾವುದು ಮಾದಪ್ಪನ ಗಿರಿಗೆ ಹೋಗ್ತಾ ಇದ್ದಾರೆ, ಅವ್ರು ಹೋಗ್ತಾ ಇಲ್ಲ, ಅವ್ರನ್ನೇ ಮಾದಪ್ಪನೇ ಕರಿತಾ ಇದ್ದಾರೆ, ನಡಿ ನಾವು ನಿನ್ನ ಗಿರಿಗೆ ಹೋಗೋಣ, ನಿನ್ನ ಗಿರಿಯ ಚಂದವನ್ನು ನೋಡೋಣ ಅಂತ. ಹಾಗೆ ಕಾಡಲ್ಲಿ ಕೋಗಿಲೆ ಕೂಗಿದಾವು, ಏನು ಕಾಡಲ್ಲಿ ಏನೇನು ಕಾಣುತ್ತೆ ಅವ್ರಿಗೆ, ಅದೇ ಅವರ ಹಿಂದೆ ಎಲ್ಲ ಮಹದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು ಅಂತ. ಹೀಗೂ ನಡ್ಕೊಂಡು ಹೋಗುವ ಹವ್ಯಾಸಗಳಿದೆ ಹಿಂದೆ ಮಂಡ್ಯ, ಯಾಕಂದರೆ ವೆಹಿಕಲ್ಗಳು ಇರ ನಿಲ್ವಲ್ಲ ಮಹದೇಶ್ವರನ ಬೆಟ್ಟಕ್ಕೆ, ಇಲ್ಲಿಯ ಕಾಶಿ ಅನ್ನುವಂಥ ಒಂದು ಭಾವದಲ್ಲೇ ಅಲ್ಲಿ ಹೋಗ್ತಿದ್ರಂತೆ ಹಿಂದಿನ ಜನಗಳು ಮಾದಪ್ಪನ ಬೆಟ್ಟಕ್ಕೆ. ಆಗ ಎಷ್ಟು ಚೆನ್ನಾಗಿದೆ ನೋಡಿ ಆ ಕಲ್ಪನೆ, ಆ ಮಿಂಚೆ ನಿನಗೆ ಆರತಿ ಆಗುತ್ತೆ, ಗುಡುಗೆ ನಿನಗೆ ನಾದದ ನಿನಗೆ ಕೇಳೋದಕ್ಕೆ ಮಂತ್ರ ಘೋಷಣೆ ಆಗುತ್ತೆ ಅನ್ನುವಂತಹ ಜಾನಪದರ ಕಲ್ಪನೆ ಎಂದಿಗೂ ವಿಶೇಷವಾಗಿ ನಿಲ್ಲುತ್ತೆ ಸ್ನೇಹಿತರೆ. ಮಧುರ ಆಲಪ ಕಾರ್ಯಕ್ರಮವನ್ನು ಮೆಚ್ಚಿ ಅನೇಕ ಸಂದೇಶಗಳು ಬಂದಿದೆ, ಕೆಲವನ್ನು ನೋಡುವಂತಹ ಸಮಯ. ವೀರೇಶ್ ಬಿ ಅವರು KRV ಹಟ್ಟಿ ಭರಮಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಶಾನ್ ಬೋಗರ್ ಅವರು ಗದಗಿಂದ, ಹಾಗೆ ಯಾರಿದು ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಹಾಗೆ ರತ್ನ ಅವರು ಬೆಂಗಳೂರಿನಿಂದ, ಚೇತನ್ ಚಿನ್ಮಯಿ ರಾಮನಗರ ರಾಜೀವ್ ಗಾಂಧಿಪುರ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನು ಅವರು ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಕವಿತಾ ಶ್ರೀನಿವಾಸ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಉಮೇಶ್ ಅವರು ಸಿರಿಗೆರೆಯಿಂದ, ಹಾಗೆ ನಂಬರ್ ಎಂಡಿಂಗ್ 5748 ಇವರ ಸಂದೇಶ ಬಂದಿದೆ. ಹಾಗೆ ಕೆಂಪರಾಜು ಮಹಾರಸಂದ್ರ ತುರುವೇಕೆರೆ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇದಾಗಿತ್ತು ಇಂದಿನ ಮಧುರ ಆಲಾಪ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತ ಸಂದೇಶ ಕಳಿಸಿದಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ಟುಡಿಯೋ ಸಮಯ ಇನ್ನೇನು 9 ಗಂಟೆ ಆಗಲಿದೆ ಸ್ನೇಹಿತರೆ. 9 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ನಮ್ಮ ಭೇಟಿ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ನ್ಯೂಸ್ ಅಟ್ 9. The headlines. Union Cabinet approves 8 railway multi-tracking projects worth over 20,800 crore rupees across 9 states to boost connectivity. New Delhi and Colombo sign MOUs on upgradation of L-70 guns and defense cooperation. Sri Lanka

105.3 FM. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 9:15 ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಗೋಣ ಸ್ನೇಹಿತರೆ. ಮೊದಲನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮೊಹಬ್ಬತೆನ್ ಚಿತ್ರದ ಈ ಗೀತೆ, ಆನಂದ್ ಬಕ್ಷಿ ಮತ್ತು ಜತಿನ್ ಲಲಿತ್ ಅವರ ರಚನೆ ಮತ್ತು ಸಂಗೀತದಲ್ಲಿ.

ಡರ್ ಚಿತ್ರದ ಗೀತೆಯನ್ನು ತುಮೇರೆ ಸಾಮ್ನೆ ಅನ್ನುವಂಥ ಗೀತೆಯನ್ನು ಕೇಳಿದ್ರಿ. ಅದರ ನಂತರ ಸಾಜನ್ ಚಿತ್ರದ ಈ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಸಮೀರ್ ಅವರ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತದಲ್ಲಿ. ಮುಂದಿನ ಗೀತೆ ದಿಲ್ ಸೈ ಚಿತ್ರದ್ದು, ಸೋನು ನಿಗಮ್ ಮತ್ತು ಕವಿತಾ ಕೃಷ್ಣಮೂರ್ತಿಯವರ ಗಾಯನ, ಗುಲ್ಜರ್ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳಂತೆ ಬರ್ತಿದೆ, ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನಾನು ನೋಡ್ತೀನಿ. ಮುಂದಿನ ಗೀತೆ ಆಶಿಕಿ 2 ಚಿತ್ರದ್ದು, ಸುನ್ ರಹಾ ಹೈ ನಾಥ್, ಅಂಕಿತ್ ತಿವಾರಿ ಅವರ ಅದ್ಭುತವಾದ ಗಾಯನದಲ್ಲಿ.

0: ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಮೆಚ್ಚುಗೆ ಸಂದೇಶಗಳು ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ. ಮುಂದಿನ ಗೀತೆ 3 Idiots ಚಿತ್ರದ್ದು, ಸೂರಜ್ ಜಗನ್ ಶರ್ವಣ್ ಜೋಶಿ ಅವರ ಗಾಯನ, ಸ್ವಾನಂದ್ ಕಿರ್ಕಿರೆ ಅವರ ರಚನೆ, ಶಾಂತನು ಮೈತ್ರ ಅವರ ಸಂಗೀತ.
1: ಸಾರಿ ಉಮ್ರ ಮರ್ಮರ್ ಕೆ ಜೀಲಿಯ ಪಲ್ ತೋ ಅಬ ಮೇ ಚೀನೇ ದೋ.

ಎಂದೇ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ನಿಮ್ಮ ಸಂದೇಶಗಳನ್ನು ನೋಡುವಂತಹ ಸಮಯ. ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಊಟ ಮಾಡ್ತಾ ಇದ್ದೀನಿ, ವಾ ವಾ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಅವರು. ಹಾಗೆ ಕಬಡ್ಡಿಯ ವಿನುತ ರವಿ ರವಿ ಕಿಶನ್ ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶ ಬಂದಿದೆ. ಹಾಗೆ ಸಂಜೆ ಎಲ್ಲ ಕಾರ್ಯಕ್ರಮಗಳು ಚಂದವಾಗಿ ಮೂಡಿ ಬಂತು ನಿರೂಪಕರೇ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಮೋನಿಕಾ ಅವರು ಹಾಸನದಿಂದ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೋಭಾ ಅವರು ಚೆನ್ನೈಯಿಂದ ಹುಡುಕಿ ಹುಡುಕಿ ಹಾಡುಗಳನ್ನು ಆಯ್ಕೆ ಮಾಡುವ ರೀತಿ ಚೆಂದ, ನಿಮ್ಮ ನಿರೂಪಣಾ ಶೈಲಿಗೆ ನಾವೆಲ್ಲರೂ ಅಭಿಮಾನಿಗಳು, ಧನ್ಯವಾದ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಅಭಿಮಾನದ ಮಾತುಗಳಿಗೆ. ಹಾಗೆ ಶಾಂತಾಚಾರ ಬಡಿಗೇರ ಅವರ ಸಂದೇಶ ಬಂದಿದೆ ಹರಿಹರದಿಂದ ಕೊಕ್ಕನೂರು, ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಿಂದಿ ಮೆಲೋಡಿಸ್ ಹಾಡುಗಳು ಮನಸ್ಸಿಗೆ ಅಪಾರ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡುತ್ತವೆ. ತಂಪಾದ ಸಮಯದಲ್ಲಿ ಇಂತಹ ಮಧುರವಾದ ಗೀತೆಗಳನ್ನು ಆಲಿಸುತ್ತಿದ್ದರೆ ಮನಸ್ಸು ಉಲ್ಲಾಸದಿಂದ ತುಂಬಿ ದಿನದ ಆಯಾಸವೆಲ್ಲ ದೂರವಾಗುತ್ತದೆ. ಅತ್ಯುತ್ತಮ ಹಾಡುಗಳನ್ನು ಆಯ್ಕೆ ಮಾಡಿ ಶ್ರೋತೃಗಳಿಗೆ ಸಂಗೀತದ ಸೊಬಗನ್ನು ಉಣಬಡಿಸುತ್ತಿರುವ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿ ಹಿಂದಿಯ ಎಲ್ಲ ಗೀತೆಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಶೋಕ್ ಗೋಕಾವಿಯಿಂದ ಇಚ್ಚಲ ಕರಂಜಿಯಿಂದ ಅಶೋಕ್ ಗೋಕಾವಿಯವರ ಸಂದೇಶ ಬಂದಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳಿ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಗೀತೆ ತಾರೆ ಜಮೀನ್ ಪರ್ ಚಿತ್ರದ ಗೀತೆ ಇದು. ಶಂಕರ್ ಮಹಾದೇವನ್ ಅವರ ಗಾಯನ, ಶಂಕರ್ ಈಶನ್ ಲಾಯ್ ಅವರ ಸಂಗೀತ.

ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಮುಂದಿನ ವರ್ಷ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಸೇವೆ ಪ್ರಾರಂಭವಾಗಲಿದೆ. ಈ ಕಾರಿಡಾರ್ ನಿರ್ಮಾಣ ಕಾರ್ಯ ವೇಗವಾಗಿ ಪ್ರಗತಿಯಲ್ಲಿದ್ದು ಆರಂಭದಲ್ಲಿ ಸೂರತ್ನಿಂದ ವಾಪಿವರೆಗಿನ 100 ಕಿಲೋಮೀಟರ್ ವಿಭಾಗವು ಮುಕ್ತವಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031ಕ್ಕೂ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್ ರಕ್ಷಣೆ, ವಿಮಾನಯಾನ ಕ್ಷೇತ್ರದ

ಉತ್ಪಾದನೆ ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಹಣಕಾಸು ಅವ್ಯವಹಾರ ಮತ್ತು ವಿದೇಶಿ ಹೂಡಿಕೆಗಳ ತನಿಖೆಗೆ ಸಂಬಂಧಪಟ್ಟಂತೆ 9 ಗಂಟೆಗಳ ಕಾಲ ತೀವ್ರ ಶೋಧ ಕಾರ್ಯ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್, ಪುತ್ರಿ ಪ್ರಿಯಾಂಕಾ ಮತ್ತು ಅವರ ಅತ್ಯಾಪ್ತರ ನಿವಾಸದ ಮೇಲೂ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆಯ ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಬಿಡುಗಡೆಯಾಗಿರುವಂತಹ ಅನುದಾನವನ್ನು ಸರ್ಕಾರದ ಮಾರ್ಗಸೂಚಿ ಮತ್ತು ನಿಗದಿತ ಕಾರ್ಯಗಳ ಅನ್ವಯಗಳ ಸಮರ್ಪಕವಾಗಿ ಬಳಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯಲ್ಲಿ 28ನೇ ಶ್ರೇಯಾಂಕದ ಬೆಲ್ಜಿಯಂನ ಅಲೆಕ್ಸಾಂಡರ್ ಬ್ಲಾಕ್ಸ್ ಶ್ರೇಯಾಂಕ ರಹಿತ ರಷ್ಯಾದ ಕರೆನ್ ಖಚನೋವ್ ಕ್ವಾರ್ಟರ್ ಫೈನಲ್ನಲ್ಲಿ ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ಆರಂಭವಾಗಲಿದೆ. ಚೀನಾದ ಮೋಕೆಯಲ್ಲಿ ನಡೆಯುತ್ತಿರುವಂತಹ ಜೂನಿಯರ್ ಹಾಕಿ ಏಷ್ಯಾ ಕಪ್ನ ಸೆಮಿಫೈನಲ್ಗೆ ಭಾರತೀಯ ಪುರುಷರ ಜೂನಿಯರ್ ಹಾಕಿ ತಂಡ ಲಗ್ಗೆಯಿಟ್ಟಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಗುಂಪು ಎ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10:03:13. ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರೇಮನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ. ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಗೀತೆಗಳೊಂದಿಗೆ ಸಾಗುವುದೇ ಪ್ರೇಮನಿನಾದ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ಅಥವಾ ಕವಿತೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತ ನೀವು ಗೆಸ್ ಮಾಡ್ತಿದ್ದೀರಾ ಅಲ್ವಾ? ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆ ಹಾಗೂ ದೂರವಾಣಿ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091029 9483091029 ಸಂದೇಶವನ್ನು ಕಳಿಸುತ್ತಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆನ ಬಳಸ್ಕೊಳ್ಳಿ. ಹಾಗೆ ಕರೆ ಮಾಡಿ ನಿಮ್ಮ ಮಾತುಗಳನ್ನು ತಿಳಿಸ್ತೀರಾ ಅಂತ ಅಂದರೆ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0800237799 0800237799. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಹೇಳುವಂಥ ಮಾತು ಹೀಗಿದೆ: ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ? ಪ್ರಶ್ನೆಯನ್ನು ನಿಮಗೆ ಮಾಡ್ತಾ ಇದ್ದೀನಿ. ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ? ಈ ಮಾತುಗಳಿಗೆ ನಿಮ್ಮ ಸಂದೇಶಗಳು ಅಥವಾ ಕರೆ ಮಾಡಿ ಮಾತನಾಡದಿದ್ದರೆ ಕರೆಯನ್ನು ಮಾಡಿ ಒಂದು ಗೀತೆಯ ಕಾಲಾವಕಾಶ.

0: ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂಥ ವಿಷಯ, ಮೊದಮೊದಲು ಸಿಹಿಯಾಗಿರೋ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಮಾತುಗಳಿಗೆ ಕಾಯ್ತಾ ಇದ್ದೀನಿ. ಒಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ.
1: ಹಲೋ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ನಾನು ಮಂಜುರಾಣಿ ಅಂತ, ಮೈಸೂರಿಂದ. ಸರ್,
0: ಮಂಜುರಾಣಿ ಅವರೇ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ಸರ್. ತಾವು?
0: ನಾನು ಚೆನ್ನಾಗಿದ್ದೀನಿ. ಎಲ್ಲಿ, ಮೈಸೂರಲ್ಲಿ?
1: ಮೈಸೂರಲ್ಲಿ ವಿಜಯನಗರ ಫೋರ್ತ್ ಸ್ಟೇಜ್ ಅಂತ ಇದೆ ಸರ್, ಅಲ್ಲಿದ್ದೀನಿ.
0: ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತ ತಮಗೆ?
1: ಗೊತ್ತಾಯ್ತು ಸರ್.
0: ನಿಮ್ಮ ಮಾತುಗಳು.
1: ಅದೇ ಹೊಸದ್ರಲ್ಲಿ ಅಂತಂದ್ರೆ ಎಲ್ಲವೂ ಹಾಗೆ ಅಲ್ವಾ ಸರ್, ಅದು ಗೊತ್ತಿಲ್ಲದ ಇದ್ದಾಗ ಅದ್ರ ಬಗ್ಗೆ ತುಂಬಾ ಕುತೂಹಲ ಇರುತ್ತೆ. ಆಮೇಲೆ ಅದು ಅತಿಯಾದ್ರೆ ಅಮೃತನೋ ವಿಷ ಅನ್ನೋ ತರ, ಮತ್ತೆ ಜೀವನದ ಜಂಜಾಟಗಳು, ಕಮಿಟ್ಮೆಂಟ್ಸು, ಎಲ್ಲವನ್ನು ನಾವು ಅದಕ್ಕೇನೆ ನಿಗದಿಪಡಿಸಕ್ಕಾಗಲ್ಲ. ಪ್ರೀತಿ ಒಂದೇ ಅಲ್ವಲ್ಲ ಜೀವನ ಅಂದ್ರೆ, ಬೇರೆ ಕಡೆನೂ ಗಮನ ಕೊಡ್ತಾ ಹೋಗ್ಬೇಕಾಗುತ್ತೆ. ಆಗ ಅದು ಸ್ವಲ್ಪ ಅದ್ರ ಬಗ್ಗೆ ಒಲವು ಇಲ್ಲ ಅನ್ನೋ ತರ, ಆದ್ರೆ ಒಲವಿರ ಇಲ್ಲ ಅಂತ ಅಲ್ಲ ಅರ್ಥ, ಒಲವು ಇದ್ದೇ ಇರುತ್ತೆ. ಅದಕ್ಕೆ ನಮ್ಗೆ ಸಮಯ ಕೊಡೋಂತ ಅವಕಾಶ ಇರಲ್ಲ ಅಷ್ಟೇ. ಒಳಗೆ ಮನಸ್ಸಿನೊಳಗೆ ಪ್ರೀತಿ ಅನ್ನೋದು, ಪ್ರೇಮ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ, ಎಲ್ಲರ ಜೊತೆನು. ನಂತರ ಫ್ಯಾಮಿಲಿ ಬೆಳೆಯುತ್ತೆ, ದೊಡ್ಡದಾಗುತ್ತೆ, ಆ ಕಡೆನು ಕಾನ್ಸಂಟ್ರೇಟ್ ಮಾಡ್ತಾ ಇರ್ಬೇಕಾಗತ್ತಲ್ವಾ. ಆಗ ನಾವೇನ್ ಮಾಡ್ತೀವಿ, ಸ್ವಲ್ಪ ವಿಚಲಿತರಾದಂಗೆ ಅದರಿಂದ ವಿಮುಖರಾಗಿರ್ತೀವಿ ಅಂತ. ಆದ್ರೆ ಖಂಡಿತ ಅದು ಪ್ರೇಮ ಅನ್ನೋದು ಯಾವತ್ತೂ ಮನಸ್ಸಿನಿಂದ ಹೋಗುವಂತದಲ್ಲ ಸರ್, ಅದು ನಿರಂತರ ಇದ್ದೇ ಇರುತ್ತೆ ಮನಸ್ಸಿನಲ್ಲಿ.
0: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮಂಜುರಾಣಿ ಅವರೇ.
1: ಥ್ಯಾಂಕ್ ಯು ಸರ್. ಏನ್ ಮಾಡ್ತಾರೆ ಸರ್? ನಾನು ಗವರ್ನಮೆಂಟ್ ಎಂಪ್ಲಾಯಿ ಸರ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ವರ್ಕ್.

0: ಮಾಡ್ತಾ ಇದ್ದೀನಿ ಮೈಸೂರಲ್ಲಿ.
1: ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಈಗ ಕರೆ ಮಾಡ್ತೀರಿ, ಮಾತನಾಡ್ತೀರಿ, ಒಳ್ಳೆ ಮಾತುಗಳನ್ನ ಹಾಡಿದ್ರಿ.
0: ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು.
1: ಶುಭರಾತ್ರಿ. ಸ್ನೇಹಿತರೆ, ನೀವು ಸಹ ಕರೆ ಮಾಡಿ, ಸಂದೇಶಗಳು ಸಹ ಬರ್ತಾ ಇದೆ, ಸಂದೇಶಗಳನ್ನು ಸಹ ನೋಡ್ತೀನಿ, ಕರೆಯನ್ನು ಸಹ ಮಾಡಿ ಮಾತನಾಡಿ. ಮತ್ತೊಂದು ಗೀತೆಯ ಕಾಲಾವಕಾಶ ನಿಮ್ಮ ಕರೆಗೆ ಹಾಗೂ ಸಂದೇಶಕ್ಕೆ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಅಂತ ನಿಮ್ಮನ್ನು ಕೇಳಿದ್ದೀನಿ. ಕೆಲವು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ಪ್ರೇಮ ಪ್ರೀತಿ ಕಬ್ಬಿನ ಥರ, ಮೊದಮೊದಲು ಸಿಹಿ ಆಮೇಲೆ ಸಪ್ಪೆ ಅಷ್ಟೇ ಅಂತ ರತ್ನ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ, ಮೊದಮೊದಲು ಸ್ವರ್ಗ ಸುಖದ ಅನುಭವ ಪಡೆದಿರುತ್ತಾರೆ, ತಮ್ಮದೇ ಪ್ರೇಮದ ಲೋಕದಲ್ಲಿ ವಿಹರಿಸುತ್ತಾ. ಪ್ರೇಮವು ಸ್ವಲ್ಪ ಹಳೇದಾಗುತ್ತಾ ಬಂದಂತೆಲ್ಲ ಮೇಲ್ನೋಟಕ್ಕೆ, ಮಾತಿನಲ್ಲಿ ಒಬ್ಬರಿಗೊಬ್ಬರು ಅಷ್ಟಾಗಿ ಸ್ಪಂದಿಸುವುದಿಲ್ಲ. ಆದರೆ ಮನದ ಒಳಗಿನ ಅಂತರಾಳದ ಆತ್ಮೀಯತೆ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದೆನಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಶಾಂತಾಚಾರ ಬಡಿಗೇರವರ ಸಂದೇಶ, ಪ್ರೀತಿ ಕಹಿಯಾಗುವುದೋ ಸಿಹಿಯಾಗುವುದೋ ಉಳಿಯೋದೋ ನಮ್ಮ ನಡವಳಿಕೆ ಮತ್ತು ಅದನ್ನು ನಾವು ಹೇಗೆ ಕಾಪಾಡಿಕೊಳ್ಳುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂತಹ ಅರ್ಥಪೂರ್ಣ ವಿಷಯವನ್ನು ಸುಂದರವಾಗಿ ಮೂಡಿ ಬಂದಿದ್ದಕ್ಕೆ ಧನ್ಯವಾದಗಳು. ಮಾಹಿತಿ, ಮನರಂಜನೆ ಮತ್ತು ಜೀವನಕ್ಕೆ ಬೇಕಾದ ಉತ್ತಮ ಸಂದೇಶ ಎಲ್ಲವೂ ಕಾರ್ಯಕ್ರಮದಲ್ಲಿ ಇದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನ್ನಿಯವರ ಸಂದೇಶ, ಹೊಸದರಲ್ಲಿ ಪ್ರೀತಿ ನವನವೀನವಾಗಿರುತ್ತದೆ, ಅಲ್ಲಿ ಆತ್ಮೀಯತೆ, ಹೃದಯ ಸ್ಪರ್ಶಿ ಭಾವ ಹಾಗೂ ಆಕರ್ಷಣೆ ಹೆಚ್ಚಾಗಿರುತ್ತೆ. ಆದರೆ ಆ ಪ್ರೀತಿಯ ಜರಿ ಬರುಬರುತ್ತಾ ಕಡಿಮೆಯಾಗಿ ತನ್ನ ಸ್ಥಿತಿಸ್ಥಾಪಕತ್ವ ಕಳೆದುಕೊಳ್ಳುತ್ತದೆ. ಹೀಗಾಗಿ ಪ್ರೀತಿ ಸಿಹಿಯಾಗಿ ನಂತರ ಕಹಿಯಾಗಿ ಕಾಣಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರ, ಸಂದೇಶಗಳನ್ನ ನೋಡೋಣ. ಹಾಗೆ ನಿಮ್ಮ ಕರೆಯು ಸಹ ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಕಾರ್ಯಕ್ರಮದ ವಿಷಯ, ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ಕಾರ್ಯಕ್ರಮದ ವಿಷಯ, ಮೊದಲು ಸಿಹಿಯಾಗಿರೋ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತಷ್ಟು ಸಂದೇಶಗಳಿದೆ. ಮೊದಲು ಜೀವನದಲ್ಲಿ ಯಾವುದೇ ಜವಾಬ್ದಾರಿ ಇರೋಲ್ಲ, ಆಗ ಪ್ರೀತಿ ಸಿಹಿ ಆಗಿರುತ್ತೆ. ನಂತರ ಜವಾಬ್ದಾರಿ ಹೆಚ್ಚು ಆದಾಗ ಪ್ರೀತಿ ಕಹಿ ಆಗುವುದು ನಿಜ. ಆದರೆ ನಿಜವಾದ ಪ್ರೀತಿ ಎದೆಯಾಳದಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಸಂಸಾರ ಜವಾಬ್ದಾರಿ ಹೆಚ್ಚು ಆಗುವುದರಿಂದ ಜೀವನದಲ್ಲಿ ಕೊಂಚ ಕಹಿ ಆಗಬಹುದು ನನ್ನ ಅಭಿಪ್ರಾಯ ಅಂತ ಅನಿಲ್ ಬಿಷ್ಟಣ್ಣನವರು ಶಮೇನವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಧಾಕೃಷ್ಣರ ಪ್ರೇಮ ಇಂದಿಗೂ ಅಜರಾಮರವಾಗಿ ಉಳಿದಿದೆ. ಎಲ್ಲಿಯೂ ದ್ವಾಪರಯುಗ, ಎಲ್ಲಿಯ ದ್ವಾಪರಯುಗ ಈಗಿನ ಕಲಿಯುಗದಲ್ಲೂ ಅಂತ ಅನು ಅವರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಅಂತ ನಿಮ್ಮನ್ನು ಕೇಳಿದ್ದೀನಿ. ಮತ್ತಷ್ಟು ಸಂದೇಶಗಳಿದೆ. ಯಾರ ಸಂದೇಶ ಇದು? ಕೌಸಲ್ ಅವರು ಬನಶಂಕರಿಯಿಂದ. ಪ್ರೀತಿ ಮಧುರ ತ್ಯಾಗ ಅಮರ ಎಂಬ ನಾಣ್ಣುಡಿ ಇದೆ. ಇದು ಸತ್ಯ. ಯಾಕಂದರೆ ತ್ಯಾಗ ಪ್ರೀತಿಯ ಅತ್ಯುನ್ನತ ಸ್ಥಾನ. ಇದರ ಶಕ್ತಿ ಪ್ರೀತಿಯಲ್ಲಿದ್ದಾಗ ದೊಡ್ಡದು. ನಮ್ಮ ಆಸೆ ಆಸಕ್ತಿಗಳನ್ನು ಬದಿಗಿಟ್ಟು ನಮ್ಮದಕ್ಕಿಂತ ಬೇರೆಯವರ ಆಸೆಗಳನ್ನು ಮುಂದಿಡುವುದು ತ್ಯಾಗವೇ. ಅದರಲ್ಲೊಂದು ಸುಖವಿದೆ. ಪ್ರೀತಿಸುವವರಿಗೆಷ್ಟೇ ಗೊತ್ತು ಈ ತ್ಯಾಗದ ರುಚಿ, ಅಷ್ಟೇ ಗೊತ್ತು ಈ ತ್ಯಾಗದ ರುಚಿ. ಈ ತ್ಯಾಗದಿಂದ ತನಗೇನು ಮುಂದೆ ದಕ್ಕಿತು ಎಂಬ ಕಿಂಚಿತ್ ಆಸೆಯೂ ಇಲ್ಲದ ಈ ಭಾವನೆ ಅಮೂಲ್ಯವಾದದ್ದು. ನಿರೀಕ್ಷೆ ಇಲ್ಲದ ಪ್ರೀತಿ ಕಹಿ ಅನ್ನಿಸುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಓಕೆ, ಯಾರಿದು ಪ್ರೇಮ ನಿನಾದದಲ್ಲಿ ಮಧುರವಾದ ಹಾಡುಗಳು ಖುಷಿ ನೀಡುತ್ತಾ ಇದ್ದಾವೆ, ಪ್ರೀತಿಗೆ ಕೊನೆ ಎಂಬುದೇ ಇಲ್ಲ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ವಸ್ತುರುದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟಿರೋ ವಿಷಯ ಚೆನ್ನಾಗಿದೆ. ಪ್ರಾರಂಭದಲ್ಲಿ ಪ್ರೀತಿ ಸಿಹಿ ಸಿಹಿಯಾಗಿರುತ್ತದೆ, ಬರುಬರುತ್ತಾ ಕಹಿಯಾಗುತ್ತೆ. ಪ್ರತಿ ವರ್ಷವೂ ಸಂವತ್ಸರಗಳು ಬೇರೆ ಬೇರೆಯಾಗಿ ಬಂದು ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ. ಈ ಜೀವನ ಬೇವು ಬೆಲ್ಲ ಜೀವನ ಎಂದರೆ ಸಿಹಿ ಕಹಿ ನೋವು ನಲಿವು ಸುಖ ದುಃಖ ಎಲ್ಲದರ ಮಿಲನ. ಸದಾ ಸಿಹಿಯಾದ ಪ್ರೀತಿಯನ್ನು ಬಯಸಿದರೆ ಸಿಹಿ ತುಂಬ ಜಾಸ್ತಿ ತಿನ್ನಲು ಸಾಧ್ಯವಿಲ್ಲ. ಸಿಹಿ ಕಹಿಯು ಬೆರೆತು ಸಮನಾದಾಗ ಅದರ ರುಚಿಯೇ ಬೇರೆ. ಹಾಗೆ ಸಿಹಿ ಕಹಿ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಪರಸ್ಪರ ಇಬ್ಬರು ಅರ್ಥ ಮಾಡಿಕೊಂಡು ಬಾಳಿದರೆ ಅದೇ ಸ್ವರ್ಗ ಸುಖವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಪಿ ಬಿಂದುಮತಿಯವರು ಯಲಹಂಕದಿಂದ. ಹಾಗೆ ಮತ್ತಷ್ಟು ಸಂದೇಶಗಳಿದೆ. ವಿರೂಪಾಕ್ಷಪ್ಪ ಕಾವ್ಯ ಗೌರಿ ರೇಣುಕಾ ರುದ್ರಪ್ಪ ಮಡಿವಾಳರ್ ಇಂದ್ರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶೋಭಾ ಅವರು ಚೆನ್ನೈಯಿಂದ. ಪ್ರೀತಿಯು ಕಡಲಿನಂತೆ ಆಳ ಅಳೆಯಲು ಆಗದು, ಪ್ರೇಮಿಯು ಸಾಗುವ ನಾವೆಯಂತೆ ತಿಳಿಯದು ಪ್ರೀತಿಯ ಆಳ, ಅರಿಯರು ಮಧುರ ಭಾವನೆಗಳ ಅಗಲ. ಒಮ್ಮೊಮ್ಮೆ ಸುನಾಮಿಯಾದರೂ ಕೆಲಕಾಲ ಕಳೆದು ಶಾಂತವಾಗುವಂತೆ ಪ್ರೀತಿಯಲ್ಲಿ ಬರುವುದು ಏರುಪೇರು. ಆದರೆ ಬೇಕು ಸಹನೆ ಚೂರು, ಆಗಲೇ ಪ್ರೇಮ ಸದಾ ಮಧುರವಾಗಿ ಅಮರವಾಗಿ ಇರುವುದು. ಪ್ರೀತಿಯ ರೂಪ ಬದಲಾದರೂ ಪ್ರೀತಿ ಎಂದಿಗೂ ಬದಲಾಗದು. ಒಮ್ಮೊಮ್ಮೆ ಕೋಪದಲ್ಲೂ ಕಾಳಜಿ ಕಾಣುವುದು, ನಗೆಯಲ್ಲೂ ಅಣಕ ಇರುವುದು. ಅರಿಯುವ ಪ್ರಬುದ್ಧ ಮನಸ್ಸು ಬೇಕು, ಸದಾ ಕನಸು ಕಾಣುತ್ತಿರಬೇಕು ಯಾರೇ ಬರಲಿ ಏನೇ ಇರಲಿ ಅಂತ ಶೋಭಾ ಅವರು ಚೆನ್ನೈಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಗೋಕಾಕ್ ತಾಲೂಕಿನ ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಧನುಷ್ ದರ್ಶನ್ ಶ್ರೀಮತಿ ರಾಜಶ್ರೀ ಪುಂಡಲೀಕ ಸಿದ್ದಲಿಂಗವ್ವ ಕಿಲಾರಿ ಮತ್ತು ಮನೆಯವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿಧ ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಒಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರು, ಎಲ್ಲಿಂದ?
1: ಸೌಂಡ್ ತುಂಬಾ ಕಡಿಮೆ ಕೇಳಿಸುತ್ತೆ.
0: ಯಾರು, ಎಲ್ಲಿಂದ ನಿಮ್ಮ ಕೇಳಿಸ್ತಾ ಇದೆ ನನ್ನ ಧ್ವನಿ ಈಗ? ಸುಂದರಿ ಮೂಡ್ಲಪ್ಪ
1: ಅಂತ.
0: ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ತಮ್ಗೆ?
1: ಗೊತ್ತಾಯ್ತು ಸರ್.
0: ನಿಮ್ಮ ಮಾತುಗಳು ಹೇಳಿ.
1: ಗೊತ್ತಿರ್ಲಿಲ್ಲ, ಗೊತ್ತಾದ್ಮೇಲೆ ಮಾಡಿದ್ದು. ಸೂರ್ಯನಲ್ಲಿ ಪ್ರೀತಿ ಎಲ್ಲ ಸಿಹಿಯಾ ಕಾಣುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಕಹಿ ಆಗುತ್ತೆ, ಅಭಿಪ್ರಾಯ ಏನಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಹೇಳ್ದೆ ಶುದ್ಧವಾದ ಪ್ರೀತಿ ಯಾವತ್ತು ಕಹಿ ಆಗಲ್ಲ, ಸಿಹಿಯಾಗೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಸಿಹಿ ಕಹಿ ಅಂತ ಅಂದ್ರೆ ಅವರು ನಾಟಕವಾಗಿ ಮಾಡ್ತಾ ಇರ್ತಾರೆ ಪ್ರೀತಿ ಅಷ್ಟೇ, ಶುದ್ಧವಾದ ಪ್ರೀತಿ ಯಾವತ್ತು ಇಲ್ಲ.
0: ಸೂಪರ್, ಚೆನ್ನಾಗಿ ಮಾತಾಡಿದ್ರಿ.
1: ನಾನ್ ನಿಮ್ ಪ್ರೋಗ್ರಾಮ್ ಬೆಳಿಗ್ಗೆಯಿಂದ ಕೇಳ್ದೆ ಸರ್, ತುಂಬಾ ಖುಷಿ ಆಯ್ತು.
0: ನನಗೂ ಖುಷಿ ಆಯ್ತು.
1: ಕರೆ ಮಾಡ್ತಾ ಇದ್ರೆ ಅದ್ರ ಲೈನ್ ಸಿಗ್ತಾ ಇರ್ಲಿಲ್ಲ. ನಿಮ್ ಮಾತು ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು. ನಾನು ಶುರುನಿಂದ ಕೇಳ್ತಾ ಇದ್ದೀನಿ ನಿಮ್ ಪ್ರೋಗ್ರಾಮು, ಅದ್ ಮಾತಾಡ್ ಅವಕಾಶ ಆಗ್ಲಿಲ್ಲ. ಇವತ್ತು ಟ್ರೈ ಮಾಡ್ದೆ, ದೇವ್ರನ್ನೆಲ್ಲ ನೆನ್ಸ್ಕೊಂಡು ಏನೋ ಲೈನ್ ಸಿಕ್ತು ಸರ್. ತುಂಬಾ ಚೆನ್ನಾಗಿ ನೆಡ್ಸ್ಕೊಡ್ತೀರಾ, ನಿಮ್ ಮಾತು ಕೇಳೋದೇ ಒಂದ್ ಇದು ನನ್ಗೆ.
0: ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ
1: ಸಂತೋಷ, ನಿಮ್ ಹೆಸರು ಸಂತೋಷನೇ, ನಿಮ್ ಪ್ರೋಗ್ರಾಮು ಅಷ್ಟೇ ಸಂತೋಷ ಆಗುತ್ತೆ ಕೇಳಿದ್ರೆ.
0: ನೋಡಿ, ನೀವು ಈ ತರ ಸಂತೋಷ ಪಟ್ರಿ ಅಂತ ಕೇಳಿದಾಗ ನಂಗೂ ಸಂತೋಷ ಆಗುತ್ತೆ. ಏನ್ ಮಾಡ್ತಾ ಇರತ್ತಾವು? ಹಲೋ,
1: ಏನ್ ಸರ್?
0: ಏನ್ ಮಾಡ್ಕೊಂಡಿರ್ತಾವು?
1: ನಾನಾ ಮನೇಲೆ ಇದೀನಿ ಸರ್, ಟೈಲರಿಂಗ್ ಕಲ್ತಿದ್ದೀನಿ.

0: ಅದೇ ಯಜಮಾನ್ರಿಂದ ದೂರ ಆಗಿದ್ದೀನಿ 20 ವರ್ಷ ಆಯ್ತು. ಯಾರು ಬೇರೆ ಯಾರನ್ನ ಮದುವೆ ಮಾಡ್ಕೊಂಡ್ರು ಒಂಟಿಯಾಗಿ ಬದುಕ್ತಾ ಇದ್ದೀನಿ.
1: ಟೈಲರಿಂಗ್ ಕಲ್ತಿದ್ರೆ ಅಂದಿದ್ ಖುಷಿ ಆಯ್ತು. ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಂಡು ಬದುಕನ್ನ ಸುಂದರವಾಗಿ ರೂಪಿಸ್ಕೊಳ್ಳಿ.
0: ಯಾರ ಹತ್ರ ಕೈ ಸಾಸ್ತಿಲ್ಲ, ಒಂಟಿಯಾಗಿ ಆರಾಮಾಗಿ ಬದುಕ್ತಾ ಇದ್ದೀನಿ.
1: ಅದ್ ಹೇಳಿದ್ರಲ್ಲ ಆ ಮಾತು ಇಷ್ಟ ಆಯ್ತು, ಆರಾಮಾಗಿ ಬದುಕ್ತಿದ್ದೀನಿ ಅಂದ್ರಲ್ಲ, ಬದುಕೋದೇ ಮುಖ್ಯ ಈ ಜೀವನದಲ್ಲಿ. ಎಷ್ಟು ಚೆನ್ನಾಗಿ ಬದುಕ್ತೀವಿ ಅನ್ನೋದೇ ಮುಖ್ಯ.
0: ರಾಜಾರೋಷ ಬದುಕ್ತಾ ಇದ್ದೀನಿ. ಒಬ್ಬರ್ಗ ಅನ್ಯಾಯ ಮಾಡಿಲ್ಲ, ಒಬ್ರು ಮೋಸ ಮಾಡಿಲ್ಲ, ನಂಗ ಅಣ್ಣ ಮಾಡಬಾರ್ದು ಮೋಸ ಮಾಡಿ.
1: ಇರ್ಲಿ ಇರ್ಲಿ, ಆದರೂ ಈಗ ನೀವು ನಿಮ್ಮ ಕಾಲ್ ಮೇಲೆ ನಿಂತಿದ್ದೀನಿ ಅಂದ್ರಲ್ಲ ಅದು ಬಹಳ ಖುಷಿ ಆಯ್ತು. ಹೀಗೆ ನೀವು ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಹೀಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಓಕೆನಾ? ಧನ್ಯವಾದ
0: ಧನ್ಯವಾದ ಧನ್ಯವಾದ ಸರ್.
1: ಸ್ನೇಹಿತರೆ, ನೀವು ಸಹ ಕರೆ ಮಾಡಿ ಮಾತನಾಡಿ ಹಾಗೆ ಸಂದೇಶಗಳನ್ನು ಸಹ ಕಳಿಸಿ. ಮತ್ತೊಂದು ಗೀತೆಯ ಕಾಲಾವಕಾಶ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಎನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಸಂದೇಶ, ಪ್ರೇಮ ಚಾಕ್ಲೇಟ್ ಮತ್ತು ಚೂಯಿಂಗ್ ಗಮ್ ಥರ ಮೊದಲು ಸಿಹಿ ನಂತರ ಸ್ವಲ್ಪ ಕಹಿಯಾಗುವುದು ಗ್ಯಾರಂಟಿ. ಹಾಗಾಗಿ ಪ್ರೇಮವನ್ನು ಹೂ ಗಿಡದ ರೀತಿ ಬೆಳೆಸಿ ಪೋಷಿಸಿದರೆ, ಅಂದರೆ ಅದಕ್ಕೆ ಸದಾ ಕಾಳಜಿ ಗೌರವ ಪ್ರೀತಿ ಕೊಟ್ಟರೆ ಖಂಡಿತ ಕೊನೆವರೆಗೂ ಸಿಹಿಯಾಗಿ ಇರುತ್ತೆ ಅಂತ ಮೋನಿಕಾ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ, ಮೊದಮೊದಲು ಪ್ರೀತಿಸಿದಾಗ ಸಿಹಿಯಾಗಿರುತ್ತೆ, ಆ ಸಿಹಿಯನ್ನು ಕೊನೆಯ ತನಕ ಕಾಪಾಡಿಕೊಳ್ಳದೆ ಮತ್ತೆ ಮಧ್ಯೆ ಕೆಲವು ಘಟನೆಗಳು ನಡೆದಾಗ ಕಹಿಯನ್ನು ಸೂಚಿಸುವಂಥದ್ದು, ಕಹಿಯಾಗಿ ಬರುವಂಥದ್ದು ಪ್ರೀತಿಯಲ್ಲಿ ಆದರೂ ಹಳೆಯ ನೆನಪು ಅಳಿಸದ ಹಾಗೆ ಉಳಿದಿರುತ್ತೆ. ಒಟ್ಟಾರೆ ಮಧ್ಯದಲ್ಲಿ ಯಾವುದೇ ಘಟನೆಗಳು ಸಂಭವಿಸುವುದಾಗಿ ನೋಡಿಕೊಂಡರೆ ಸಿಹಿಯಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಮೈಸೂರಿನಿಂದ. ಹಾಗೆ ಪ್ರೀತಿಯಲ್ಲಿ ಸಿಹಿ ಕಹಿ ಹೆಚ್ಚು ಕಡಿಮೆ ಅಂತ ಏನೂ ಇಲ್ಲ, ಪರಸ್ಪರರ ಸಂಬಂಧ ಜೀವನ ಶೈಲಿ ಮೇಲೆ ಅವಲಂಬಿಸಿದೆ ಅಂತ ಮುನವಳ್ಳಿಯಿಂದ ರಾಜೀವ ವೈಷ್ಣವಿ ಅವರ ಸಂದೇಶ ಹೇಳ್ತಾ ಇದ್ದಾರೆ. ಹಾಗೆ ಪ್ರಾರಂಭದಲ್ಲಿ ಪ್ರೀತಿ ಮಧುರ, ಮದುವೆಯ ಗಡಿಬಿಡಿಯಿಂದ ಕಹಿ, ಪ್ರೀತಿ ಮುರಿದರೆ ಏನು ನ್ಯಾಯ, ಪ್ರೇಮದಲ್ಲಿ ಮುಳುಗಿದ ಪ್ರೇಮಿಸುವುದರ ನೋಡಬೇಕು, ಇಲ್ಲ ಮೇಲೆ ಮುಳ್ಳು ಚುಚ್ಚಿ ಅಂತ ಹೇಳ್ತಾಯಿದ್ದಾರೆ ಹರಿಹರನವರು. ಅರ್ಥ ಆಗಲಿಲ್ಲ ನಿಮ್ಮ ಸಂದೇಶ. ಹಾಗೆ ಮುಂದಿನ ಸಂದೇಶ, ಎಲ್ಲ ಕಾರ್ಯಕ್ರಮದ ಗೀತೆಗಳು ಇಂಪಾಗಿ ಮೂಡಿ ಬರ್ತಾ ಇದೆ ಕೇಳಿ ಖುಷಿಯಾಯಿತು ಅಂತ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯಿಂದ ಈರಣ್ಣ ಜೇವೂರು ಹಾಗೂ ರಾಮಚಂದ್ರ ಟೇಲರ್ ಇವರ ಸಂದೇಶ ಬಂದಿದೆ. ಆನಂದ್ ಕುಲಕರ್ಣಿಯವರು ಸೂಲೆಪೇಟೆಯಿಂದ ವಿಷಯದ ಬಗ್ಗೆ ಹೇಳುವುದಾದರೆ, ಮೊದಲು ಸಿಹಿಯಾದ ಪ್ರೇಮ ದಿನ ಕಳೆದಂತೆ ಕೈಯಾಗುತ್ತದೆ, ಖಂಡಿತ ಸುಳ್ಳು, ಅದು ನಮ್ಮ ಕೈಯಲ್ಲಿದೆ, ನಡೆದುಕೊಳ್ಳುವುದು ಮೊದಲು, ಅತಿಯಾದ ಪ್ರೀತಿ ಮಾಡಿ ಕೊನೆಗಳಿಗೆಯಲ್ಲಿ ಮಾಡದಿರುವುದು ತಪ್ಪು. ನಮ್ಮಲ್ಲಿ ಒಂದು ಗಾದೆ ಇದೆ, ಹೊಸ ಹೊಸ ಗಂಡ ಹೊಸ್ತಿಲ ದಾಟಲು ನೀಡುವುದಿಲ್ಲ, ಇರಿರುತ್ತ ಗಂಡ ಇರುಗುಡಲು, ಇದರ ಅರ್ಥವಿಷ್ಟೇ. ಯಾವಾಗಲೂ ಪ್ರಾರಂಭದಲ್ಲಿ ಮಾಡಿದ ಪ್ರೇಮ ಕೊನೆಯಲ್ಲಿ ಅಷ್ಟೇ ಪ್ರೀತಿ ತೋರಿಸಬೇಕು, ಯಾವುದೇ ಕಾರಣಕ್ಕೂ ಪ್ರೀತಿ ಕಮ್ಮಿ ಆಗಬಾರದು ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂಥ ವಿಷಯ, ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತಷ್ಟು ಸಂದೇಶಗಳಿದೆ. ಪ್ರೀತಿಲಿ ಇರಬೇಕು ನೈಜತೆ, ಪ್ರೀತಿ ಸ್ವಚ್ಛಂದದಂತೆ, ಪ್ರೀತಿಲಿ ಇರಬೇಕು ಸಮಾನತೆ, ಆಗ ಇಬ್ಬರು ಪ್ರೀತಿ ಮುಕ್ತದಂತೆ ಅಂತ ನೇರಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿ ವಿಷಯ ಮತ್ತು ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ರಂಭಜಾ ಮಳಕೇಡಕರ ಇವರ ಸಂದೇಶ ಬಂದಿದೆ. ಯಾವುದು ಶಾಶ್ವತ ಅಲ್ಲ, ಸೂರ್ಯಚಂದ್ರ ಬಂದು ಹೋಗುವಂತೆ ಸಿಹಿ ಕಹಿ ಜೀವನದಲ್ಲಿ ಎರಡು ಬಂದು ಹೋಗುವುದು, ಎರಡನ್ನು ಸಮಾನವಾಗಿ ಸ್ವೀಕರಿಸಿ ಮುಂದೆ ಸಾಗಬೇಕು, ಅದೇ ಜೀವನ ಅಂತ ಹೇಳ್ತಾ ಇದ್ದಾರೆ. ಕನ್ನಡಿಯಲ್ಲಿ ನೋಡಿಕೊಂಡಷ್ಟು ಸೌಂದರ್ಯ ಬಾಡಿ ಹೋಗುವುದು, ಕಾಲದ ಕೈಯಲ್ಲಿ ಅರಳಿದ ಹೂವು ನಿಧಾನವಾಗಿ ಉದುರಿ ಹೋಗುವುದು, ಮುಖದ ಮೇಲಿನ ಹೊಳಪು ಒಂದು ದಿನ ಮಸುಕಾಗುವುದು, ಕಣ್ಣಂಚಿನ ಕನಸುಗಳಿಗೂ ಕಾಲದ ನೆರಳು ಆವರಿಸುವುದು. ಈ ಪ್ರೀತಿಯು ಹಾಗೆ ಪ್ರಾರಂಭದಲ್ಲಿ ಸಿಹಿ, ತಿಳಿದುಕೊಂಡಷ್ಟು ಪರಸ್ಪರ ಗುಣ ಅವಗುಣಗಳು, ಇಷ್ಟ ಕಷ್ಟಗಳು, ಆಸೆ ನಿರೀಕ್ಷೆಗಳು ಬಯಲಾಗುತ್ತಾ ಹೋದಂತೆ ಈ ಪ್ರೀತಿ ಪ್ರೇಮ ಕಹಿ ಅನಿಸುವುದು ಸಹಜ. ಆದರೆ ಇಂದು ಕಂಡ ರೂಪವೊಂದು ನಾಳೆಯ ಹಾಗೆ ಇರದು. ಮನದೊಳಗಿನ ಕಹಿ ಭಾವವು ಎಂದಿಗೂ ಶಾಶ್ವತವಾಗಿರದು. ಬದಲಾವಣೆ ಎನ್ನುವುದು ಪ್ರಕೃತಿಯ ಸಹಜ ಗುಣ. ಅದನ್ನು ತಿಳಿದುಕೊಂಡು ಜೀವನದ ದಾರಿಯಲ್ಲಿ ಸಾಗಬೇಕು. ಯೌವನ ಕಳೆದು ಹೋದರೂ ಹೃದಯದಲ್ಲಿ ಪ್ರೀತಿ ಉಳಿಸಿಕೊಳ್ಳಬೇಕು. ರೂಪ ಬದಲಾದರೂ ಭಾವ ಬದಲಾಗದಿರಬೇಕು. ರೋಗಗಳನ್ನು ಗುಣಪಡಿಸುವುದು ಕಹಿಯಾದ ಮದ್ದು ಅಲ್ಲವೇ? ಹಾಗೆಯೇ ಕಹಿಯಾದ ಪ್ರೀತಿಯು ಪರಸ್ಪರ ಅರಿಯುವ ಸಂಜೀವಿನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ತುಂಬ ದೊಡ್ಡ ಸಂದೇಶ ಇದು. ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಈಗ ಮತ್ತೊಂದು ಗೀತೆಯ ನಂತರ ನಿಮ್ಮ ಸಂದೇಶವನ್ನು ನೋಡೋಣ ಸ್ನೇಹಿತರೆ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ವಿಷಯ, ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಮತ್ತಷ್ಟು ಸಂದೇಶಗಳಿದೆ. ವಿಷಯ ಚೆನ್ನಾಗಿದೆ. ಪ್ರೀತಿ ಪ್ರೇಮ ಸಿಹಿ ಕಹಿ ಆಗುತ್ತೆ ಅಂದರೆ ಅದು ಅನುಭವಿಸೋದವರಿಗೆ ಗೊತ್ತು. ಬಟ್ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಎರಡೂ ಸಮ ಇರುತ್ತೆ, ಹಾಗೆ ಸ್ವಲ್ಪ ಯಾವುದು ಜಾಸ್ತಿ ಆದರೂ ಸರಿ ಇರೋಲ್ಲ. ಪ್ರೀತಿನೂ ಅಷ್ಟೇ, ನಾವು ಏನು ಬಂದರೂ ಏನೇ ಬಂದರೂ ಯಾವಾಗಲೂ ಒಂದೇ ಆಗಿದ್ದರೆ ನಮ್ಮ ಮಧ್ಯ ಪ್ರೀತಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರೋಲ್ಲ ನನ್ನ ಅನ್ನೋದು ನನ್ನ ಅನಿಸಿಕೆ. ಕೆಲವರಿಗೆ ಎಷ್ಟು ಪ್ರೀತಿ ಪ್ರೇಮ ಕಾಳಜಿ ತೋರಿಸಿದ್ರೂ ಅರ್ಥ ಆಗಲ್ಲ, ನಾವು ಸುಮ್ಮನೆ ಇರಬೇಕು ಅಷ್ಟೇ ಅಂತ ವರ್ಷ ಅವರು ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ. ಆನಂದ್ ಕುಲಕರ್ಣಿ ಅವರೇ, ನಿಮ್ಮ ಸಂದೇಶನೂ ಚೆನ್ನಾಗಿದೆ, ನೋ ವರೀಸ್, ಹಾಗೆಲ್ಲ ಏನು ಅಂದ್ಕೋಬೇಡಿ. ಮತ್ತೆ ಇನ್ನು ನನ್ನ ಮಾತುಗಳೇನಪ್ಪ ಅಂತ ಅಂದರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಿರುವಂಥ ಸಾಲುಗಳು ಹೀಗಿದೆ. ಮೊದಮೊದಲು ಸಿಹಿಯಾಗಿರುವ ಪ್ರೇಮ ದಿನ ಕಳೆದಂತೆ ಕಹಿಯಾಗುವುದೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೊಂದು ಸಂದೇಶ ಬಂದಿದೆ, ನೋಡೋಣ. ಈ ಸಂದೇಶವನ್ನು ಓದಿ ಸಮಯ ಸಿಕ್ಕರೆ ನಿಮ್ಮ ಸಂದೇಶವನ್ನು ನೋಡ್ತೀನಿ ಸ್ನೇಹಿತರೆ. ನನ್ನ ಮಾತೇನಪ್ಪ ಅಂತ ಅಂದರೆ ಪ್ರೇಮ ಅಂದ್ರೇ ಸಿಹಿ ಸತ್ಯ ಹಿತವಾಗಿ ಇರೋದಷ್ಟೇ ಅದ್ರ ಕೆಲಸ. ಅದನ್ನು ಸಿಹಿ ಕಹಿ ಅಂತ ಲೇಬಲ್ ಮಾಡೋದು ಪ್ರೇಮಿಗಳಷ್ಟೇ. ಪ್ರೇಮ ಅಂತೂ ಸಾಮಾನ್ಯವಾದದ್ದಲ್ಲ. ಇಟ್ ಡಿಮ್ಯಾಂಡ್ಸ್ ಲಾಟ್ ಆಫ್ ಎಫರ್ಟ್ಸ್. ಆ ಎಫರ್ಟ್ಸನ್ನು ಹಾಕಿ ಉಳಿಸ್ಕೋಬೇಕಾಗತ್ತೆ. ಆ ಕಷ್ಟಗಳನ್ನೆಲ್ಲ ಹೆದರಿಸುವಾಗಲೂ ಪ್ರೇಮ ಹಿತವಾಗಷ್ಟೇ ಇರುತ್ತೆ, ಸಿಹಿ ಸವಿಯನ್ನೇ ಕೊಡ್ತಾ ಇರುತ್ತೆ. ಇಂತಹ ಅಮೃತದಂತಹ ಪ್ರೇಮವನ್ನು ಆರಂಭದ ಸಿಹಿ ಅಂತ್ಯದ ಕಹಿ ಅಂತ ಪ್ರೇಮಿಗಳ ಅನಿಸಿಕೊಂಡ ಅಸಮರ್ಥರಷ್ಟೇ ಹೇಳೋಕ್ಕೆ ಸಾಧ್ಯ. ಆರಂಭದ ಸಿಹಿ ಅಂತ್ಯದ ಕಹಿ ಅಂತ ಪ್ರೇಮಿಗಳು ಅಂತ ಅನಿಸ್ಕೊಂಡ ಅಸಮರ್ಥರಷ್ಟೇ ಹೇಳೋಕ್ಕೆ ಸಾಧ್ಯ. ಪ್ರೇಮ ಜೀವಾಮೃತ, ಕೊನೆಯಿಲ್ಲದ ಆರಂಭದಲ್ಲೂ ಅಂತ್ಯದಲ್ಲೂ ಆರಂಭವಾಗುವಂತಹ ಪ್ರೇಮ ಸಿಹಿಯಾಗಷ್ಟೇ ಇರುತ್ತೆ. ಅದನ್ನು ಸವಿಯೋ ಪರಿಯನ್ನು ಪ್ರೇಮಿಗಳು ಕಲಿಬೇಕಷ್ಟೆ. ಅಂದರೆ ಪ್ರೇಮ ಮೊದಮೊದಲು ಸಿಹಿ, ದಿನ ಕಳೆದಂತೆ ಕಹಿ, ಕಬ್ಬಿನ ಜಲ್ಲೆ ಸಿಹಿ ಕಹಿ ಚಿಂಗಮ್ ಈ ಥರ ಏನೇ ಅನ್ಬೋದು, ಆದರೆ ಅದು ಆ ಥರ ಅಲ್ಲ. ಪ್ರೇಮ ಸಿಹಿನೂ ಅಲ್ಲ ಕಹಿನೂ ಅಲ್ಲ, ಅದು ಒಳ್ಳೆಯದಷ್ಟೇ. ನ್ಯಾಯ ಅಂದರೆ ಹೇಗೆ ಸಾರ್ವಕಾಲಿಕ ಸತ್ಯ, ಪ್ರೇಮವೂ ಹಾಗೇ ಸಾರ್ವಕಾಲಿಕ ಸತ್ಯ. ಇತಿಹಾಸವನ್ನು ತೆಗೆದು ನೋಡಿದ್ರೂ ಸಹ ಎಲ್ಲೂ ಸಹ ಪ್ರೇಮಕ್ಕೆ ಕೊಂಕನ್ನು ಹೇಳೋದಿಲ್ಲ, ಆದರೆ ಪ್ರೇಮಿಗಳಿಗೆ, ಪ್ರೇಮಿಗಳಷ್ಟೇ ಅದನ್ನು ಸಿಹಿ ಕಹಿ ಅಂತ ಲೇಬಲ್ ಮಾಡೋರು. ಪ್ರೇಮ ಯಾವತ್ತೂ ಸಿಹಿಯಾಗೇ ಇರುತ್ತೆ, ಅದನ್ನು ಸವಿ ಅದನ್ನು ಕಲಿಬೇಕಷ್ಟೆ. ಇದಾಗಿತ್ತು ನನ್ನ ಮಾತುಗಳು, ಹಾಗೂ ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂಥ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವ ಸಂಪುಟ ಇಂದು 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿಯವರೆಗಿನ ಯೋಜನೆಗಳು ಸೇರಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಶ್ರೀಲಂಕಾದ ಕೊಲಂಬೋದಲ್ಲಿರುವಂತಹ ಭಾರತೀಯ ಶಾಂತಿ ಪಾಲನಾ ಪಡೆ IPKF ಸ್ಮಾರಕಕ್ಕೆ ಭೇಟಿ ನೀಡಿ ಕರ್ತವ್ಯ ನಿರ್ವಹಣೆಯ ವೇಳೆ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ದೇಶದಲ್ಲೇ ಕರ್ನಾಟಕ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಮತ್ತು ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸೀತಾರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಬರಪೀಡಿತರ ಘೋಷಣೆಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಬರ ನಿರ್ವಹಣೆ ಕೈಪಿಡಿಯ ನಿಯಮಾವಳಿಗಳು ಅಸಮರ್ಪಕವಾಗಿದ್ದು ಇದನ್ನು ಬದಲಾಯಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸಲಹೆ ನೀಡಿದ್ದಾರೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಜಿಆರ್ಐ ಕಳೆದ 2 ವಾರಗಳಲ್ಲಿ ದೇಶದಾದ್ಯಂತ ನಡೆಸಿದ ಕಾರ್ಯಾಚರಣೆಗಳಲ್ಲಿ ಸುಮಾರು 740 ಕಿಲೋಗ್ರಾಂ ಗಾಂಜಾ ಮತ್ತು ಚರಸ್ ವಶಪಡಿಸಿಕೊಳ್ಳಲಾಗಿದ್ದು 13 ಮಂದಿಯನ್ನು ಬಂಧಿಸಲಾಗಿದೆ. ಚೀನಾದ ಶಾಂಘೈನಲ್ಲಿ ಇದೇ ತಿಂಗಳ 22-27 ನಡೆಯಲಿರುವ 48th ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಭಾರತ ಇದೇ ಮೊದಲ ಬಾರಿಗೆ 11 ನೂತನ ಕೌಶಲ್ಯ ವಿಭಾಗಗಳಲ್ಲಿ ಸ್ಪರ್ಧಿಸಲಿದೆ. ಸುಮಾರು 70

ಸಿಬ್ಬಂದಿಗಳನ್ನು ಒಳಗೊಂಡಂತಹ ಭಾರತ್ ತಂಡ ಒಟ್ಟು 64 ಕೌಶಲ ವಿಭಾಗಗಳ ಪೈಕಿ 63 ವಿಭಾಗಗಳಲ್ಲಿ ಸ್ಪರ್ಧಿಸಲಿದೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ನಲ್ಲಿ ಜರ್ಮನಿಯ ಅಗ್ರ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ಅವರು ನೆದರ್ಲ್ಯಾಂಡ್ಸ್ನ ಬೋಟಿಕ್ ವಾನ್ ಡೆ ಝಾಂಟ್ ಶುಲ್ಫ್ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಕಾಲಮಾನ ನಾಳೆ ಬೆಳಗ್ಗೆ 5 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ಯುದು ಭಾರತೀಯ ಆಕಾಶವಾಣಿ ಕನ್ನಡ. ಇಷ್ಟುಡೇ ಸಮಯ 11:03. ಸ್ನೇಹಿತರೆ, ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಂಜೆಯಿಂದ ಕಾರ್ಯಕ್ರಮದ ಉದ್ದಕ್ಕೂ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.